ಶುಭೋದಯ ಕೇಳ್ತಾ ಇದ್ರ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಡಿ ವಿ ಜಿಯ ಒಂದು ಕಗ್ಗ ಈ ರೀತಿ ಇದೆ: ನರರ ಸ್ವಭಾವ ವಕ್ರಗಳ ನೆಣಿಸುವುದೇಕೆ, ಗಿರಿ ಕಣಿವೆಗಳ ಗಣಿಸಿ ರೋಷಗೊಳ್ಳುವೆಯೇಂ, ಸುರೆಗರಳ ಸುಧೆಗಳ್ ಅಬ್ದಿಯಲ್ಲಿ ಸೋದರರಲ್ತೆ ಅರಿತೊಗ್ಗು ಸಾಜಕ್ಕೆ ಮಂಕುತಿಮ್ಮ ಅಂತ. ಮನುಷ್ಯರ ಸ್ವಭಾವದಲ್ಲಿ ನೇರವಾದ ನಡವಳಿಕೆ ಕೆಲವರಿಗಿರುತ್ತೆ, ಕೆಲವರಲ್ಲಿ ವಕ್ರಗತಿಯು ಕೂಡ ಇರುತ್ತೆ. ಇದು ಮನುಷ್ಯರ ಸ್ವಭಾವವಾದದ್ದು ಅಂತ ನಾವು ಯಾಕೆ ತಿಳಿಯಲ್ಲ? ಈ ವಿಷಮತೆ ಕಂಡು ತುಂಬಾನೇ ನಾವು ಉದ್ವಿಗ್ನರಾಗ್ತೀವಿ. ಯಾಕೆ? ಹಿಮಾಲಯದ ಪ್ರಾಂತ್ಯದಲ್ಲಿ ಎಲ್ಲ ಗಿರಿಶೃಂಗಗಳು ಒಂದೇ ರೀತಿ ಇರೋದಿಲ್ಲ. ಎತ್ತರದಲ್ಲಿರುವಂತಹ ಗಿರಿಗಳನ್ನು ನೋಡ್ತೀವಿ, ಮಧ್ಯದಲ್ಲಿ ಕಣಿವೆಗಳನ್ನಿರೋದನ್ನು ಕೂಡ ನೋಡ್ತೀವಿ. ಇವೆಲ್ಲ ಇರೋದನ್ನು ನೋಡಿದಾಗ ನಮಗೆ ಕೋಪಗೊಳ್ಬೇಕು ಅಂತ ಅನ್ಸತ್ತಾ? ಇಲ್ಲ ಅಲ್ವಾ. ಹಾಗೆ ಮನುಷ್ಯ ಸ್ವಭಾವವನ್ನು ಕಂಡು ಕೂಡ ರೋಷಗೊಳ್ಳಬೇಕಾಗಿಲ್ಲ. ಸಮುದ್ರ ಮಥನ ಕಾಲದಲ್ಲಿ ಅಮೃತ ಮತ್ತು ವಿಷ ಎರಡೂ ಅಲ್ಲಿಂದಲೇ ಬಂದಿದ್ದಲ್ವಾ. ಹಾಗಾಗಿ ಅದರಿಂದ ನರರ ಸ್ವಭಾವದಲ್ಲಿರುವಂತಹ ವಕ್ರಗಳನ್ನು ಸಹಜವಾಗಿ ಬಂದದ್ದು ಅಂತ ತಿಳಿದು ಅದಕ್ಕೆ ನಮ್ಮನ್ನು ನಾವು ಒಗ್ಗಿಸ್ಕೊಳ್ಬೇಕು, ರೂಢಿಸ್ಕೊಳ್ಬೇಕು ಅಂತಾರೆ ಡಿ ವಿ ಜಿ. ಶುಭ ದಿನ ನಿಮ್ಮದಾಗಿರಲಿ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ.

0: ತಾವೋ.
1: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವು

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ಸ್ನೇಹಿತರೆ, ಸಮಯ ಆಗ್ತದೆ 6:05. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ತನ್ವಿ ಖುರಾನಾ.

ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಸ್ಟುಡಿಯೋ ಸಮಯ ಆಗ್ತಿದೆ 6:10. ನಾದಾರ್ಚನೆಯ ಸಮಯ. ಆರ್ ಕೆ ಶ್ರೀಕಂಠನವರ ಧ್ವನಿಯಲ್ಲಿ ಸುಂದರ ಗಣಪತಿಯ ಕೃತಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಇದು ನಾದಾರ್ಚನೆ ಕಾರ್ಯಕ್ರಮ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಭಾದ್ರಪದ ಮಾಸ ಬಂತು ಅಂದ್ರೆ ಮನೆ ಮನೆಗಳಲ್ಲಿ ಸಂಭ್ರಮದ ಹೊನಲು ಅಲ್ವಾ. ಸಾಲು ಸಾಲು ಹಬ್ಬಗಳ ತೇರಿರುತ್ತೆ. ಗೌರಿ ಗಣೇಶದ ಹಬ್ಬದ ಸಂಭ್ರಮ ಮುಗಿತಾ ಇದ್ದಂತೆ ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಹತ್ವದ ಪೂಜೆ ಅಂತ ಅಂದ್ರೆ ಅದು ಜ್ಯೇಷ್ಠ ಗೌರಿ ಪೂಜೆ ಮತ್ತು ರಾಧಾ ಅಷ್ಟಮಿ. ಇಂದು ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎರಡರ ಮಹತ್ವದ ದಿನಗಳ ಪೌರಾಣಿಕ ಹಿನ್ನೆಲೆ, ಆಚರಣೆಯ ಕ್ರಮ ಹಾಗೂ ಹಿಂದಿರುವ ಕೆಲವು ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಖಂಡಿತ ಮಾಡೋಣ. ಮತ್ತೆರಡು ಸುಂದರ ಗೀತೆಗಳು ಬಾಂಬೆ ಸಿಸ್ಟರ್ಸ್ ಅವರ ಧ್ವನಿಯಲ್ಲಿ ದುರ್ಗಾ ಲಕ್ಷ್ಮಿ ಸರಸ್ವತಿ ಅನ್ನುವ ಸುಂದರ ಕೃತಿ, ಎಲ್ ಕೃಷ್ಣನ್ ಅವರ ಸಂಗೀತ ಇದೆ, ಆರಂಜಯ ಗೋಪಾಲ್ರವರ ಸಾಹಿತ್ಯ. ಅದಾದ ನಂತರ ಶಶಿಧರ್ ಕೋಟೆ ಅವರ ಧ್ವನಿಯಲ್ಲಿ ಪುರಂದರದಾಸರ ಮತ್ತೊಂದು ಸುಂದರ ಕೃತಿ. ಕೇಳ್ತಾರಿ FM ರೈನ್ಬೋ.

ಕೇಳ್ತಾ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ನಮ್ಮ ಜನಪದ ಹಾಗೂ ಶಾಸ್ತ್ರೀಯ ಪರಂಪರೆಯಲ್ಲಿ ಜ್ಯೇಷ್ಠ ಗೌರಿಯನ್ನ ಜ್ಯೇಷ್ಠಾದೇವಿ ಅಥವಾ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪೂಜಿಸಲಾಗುತ್ತೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯ ದಿನ ಈ ಅನುರಾಧ ನಕ್ಷತ್ರದ ಯೋಗದಲ್ಲಿ ಜ್ಯೇಷ್ಠ ಗೌರಿಯನ್ನ ಮನೆಗೆ ಆಹ್ವಾನಿಸಲಾಗುತ್ತೆ. ಪಾರ್ವತಿದೇವಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿ ತನ್ನ ಭಕ್ತರನ್ನು ರಕ್ಷಿಸಲು ತೋರಿದಂತಹ ಕರುಣೆಯ ಸಂಕೇತವೇ ಈ ಪೂಜೆ. ಮನೆಗೆ ಹಿರಿಯ ಮಗಳಂತೆ ಬರುವ ಗೌರಮ್ಮ ಮನೆಯಲ್ಲಿ ಸಕಲ ದಾರಿದ್ರ್ಯವನ್ನೂ ಕೂಡ ನಿವಾರಿಸಿ ನೆಮ್ಮದಿ ಅಭಿವೃದ್ಧಿಯನ್ನ ತರ್ತಾಳೆ ಅನ್ನೋದು ಕೋಟ್ಯಾಂತರ ಭಕ್ತರ ಅಚಲ ನಂಬಿಕೆ. ಮತ್ತೊಂದು ಸುಂದರ ಕೃತಿ ಉಪೇಂದ್ರ ಭಟ್ ಅವರ ಧ್ವನಿಯಲ್ಲಿ, ವಿಜಯದಾಸರ ಕೃತಿ ಉಪೇಂದ್ರ ಭಟ್ ಅವರ ಸಂಗೀತ ಸಂಯೋಜನೆ ಇದೆ ಹಾಡಿಗೆ. ಕೇಳ್ತಾರೆ FM ರೈನ್ಬೋ.

ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ, ಇದು ಕನ್ನಡ ಕಾಮನಬಿಲ್ಲು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ಸೊ ಇವತ್ತು ಜ್ಯೇಷ್ಠ ಗೌರಿ ಹಾಗೂ ರಾಧಾ ಅಷ್ಟಮಿ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವರು ಮನೆಯಲ್ಲಿ ಅಥವಾ ಪ್ರದೇಶಗಳಲ್ಲಿ ಜ್ಯೇಷ್ಠ ಗೌರಿಯನ್ನು ಜೋಡು ಗೌರಿ ಅಥವಾ ಜ್ಯೇಷ್ಠ ಕನಿಷ್ಠ ಎಂಬ ಇಬ್ಬರು ದೇವಿಯರ ರೂಪದಲ್ಲಿ ಸ್ಥಾಪಿಸಿರ್ತಾರೆ. ಗೌರಿ ಮತ್ತು ಆಕೆಯ ತಂಗಿ ಕನಿಷ್ಠ ಇಬ್ಬರೂ ಜೊತೆಯಾಗಿ ಮನೆಗೆ ಬರ್ತಾರೆ ಅನ್ನುವ ಒಂದು ನಂಬಿಕೆ ಇದೆ. ಧಾನ್ಯ ರಾಶಿಯ ಮೇಲೆ ಕಳಸವನ್ನು ಇಟ್ಟು ಮುಖವಾಡಗಳನ್ನು ತೊಡಿಸಿ ರೇಷ್ಮೆ ಸೀರೆಗಳಿಂದ ಅಲಂಕರಿಸ್ತಾರೆ. ದೇವಿಗೆ ಕಾಡಿಗೆ, ಕುಂಕುಮ, ಹಸಿರು ಬಾಳೆಗಳು, ಮಂಗಳ ದ್ರವ್ಯಗಳನ್ನು ಅರ್ಪಿಸೋದು ಸೌಭಾಗ್ಯದ ಸಂಕೇತ. ಈ ಜ್ಯೇಷ್ಠ ಗೌರಿ ವ್ರತ ಇದೆಯಲ್ಲ, ಅದನ್ನು ಮುಖ್ಯವಾಗಿ ಸೌಭಾಗ್ಯವತಿಯರು ತಮ್ಮ ಮುತ್ತೈದೆತನದ ರಕ್ಷಣೆಗಾಗಿ, ಕುಟುಂಬದ ಕ್ಷೇಮಕ್ಕಾಗಿ ಮತ್ತು ಸಂತಾನ ವೃದ್ಧಿಗಾಗಿ ಆಚರಿಸ್ತಾರೆ. ಮನೆಯಲ್ಲಿ ಧನಧಾನ್ಯ ಸದಾ ಸಮೃದ್ಧಿಯಾಗಿರಲಿ, ರೋಗ ರುಜಿನಗಳು ದೂರವಾಗಲಿ ಅನ್ನೋದಕ್ಕೋಸ್ಕರ ಪ್ರಾರ್ಥಿಸಿ ದೇವಿಗೆ 16 ಗಂಟೆಗಳ ದಾರವನ್ನು ಕಟ್ಟಿಕೊಳ್ಳುವ ಪದ್ಧತಿ ಕೂಡ ಬಹಳಷ್ಟು ಜನರ ಮನೆಗಳಲ್ಲಿ ಇದೆ. ಸೊ ಪ್ರೀತಿ ಆದರಗಳಿಂದ ಉಪಚರಿಸಿ ದೇವಿಯನ್ನು ಪೂಜಿಸೋದು ಪ್ರತಿಯೊಬ್ಬ ಗೃಹಿಣಿಗೂ ಅತ್ಯಂತ ಆತ್ಮೀಯ ಅನುಭವ ಅಂತ ಹೇಳಬಹುದು. ಸೊ ಮತ್ತಷ್ಟು ಮಾತಾಡೋಣ. ಒಂದು ಸುಂದರ ಆಗಿದೆ ಅನಂತರ ಜಯದುರ್ಗಾ ಮಾತೆ ಅನ್ನುವ ಸುಂದರ ಕೃತಿ, ಆನಂದ್ ಮೋಹನ್ ಕೆ ಅವರ ಸಂಗೀತ ಸಂಯೋಜನೆ, ಕೃಷ್ಣ ಅವರ ರಚನೆ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ರಾಧಾ ಪದ ಎಷ್ಟು ಸುಂದರ ಅಂತ ಅನ್ಸುತ್ತಲ್ವಾ? ಒಂದು ಬರೀ ಹೆಸರಷ್ಟೇ ಅಲ್ಲ, ಅದೊಂದು ಪರಮ ಭಕ್ತಿಯ ಸಂಕೇತ. ರಾಧಾ ಅನ್ನುವ ಎರಡಕ್ಷರವನ್ನು ತಿರುಗಿಸಿ ಹೇಳಿದ್ರೆ ಧಾರಾ ಅಂತ ಆಗುತ್ತೆ. ಭಗವಂತನತ್ತ ಸರಿಯುವ ಅಖಂಡ ಭಕ್ತಿಯ ಧಾರಿಯೇ ರಾಧೆ. ಶ್ರೀಕೃಷ್ಣ ಪರಮಾತ್ಮನಾದರೆ ಆತನ ಆಹ್ಲಾದಿನಿ ಶಕ್ತಿಯೇ ರಾಧಾರಾಣಿ. ಕೃಷ್ಣನಿಗೆ ಪ್ರಿಯವಾದದ್ದು ರಾಧಾನಾಮ ಅಂತೆ. ಕೃಷ್ಣನಿಗೆ ಕೃಷ್ಣನನ್ನ ಒಲಿಸ್ಕೊಳ್ಬೇಕಾದ್ರೆ ರಾಧೆಯ ಕೃಪೆ ಅತ್ಯಗತ್ಯ ಅಂತ ವೈಷ್ಣವ ಸಂಪ್ರದಾಯದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ. ರಾಧೆ ರಾಧೆ ಅಂದರೆ ಸಾಕು, ಕೃಷ್ಣನ ಕೃಪೆ ತಾನಾಗಿಯೇ ದೊರಕತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ಜ್ಯೇಷ್ಠ ಗೌರಿಯ ಕೃಪೆಯಿಂದ ನಮ್ಮ ಮನೆ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವೂ ನೆಲೆಸಲಿ. ರಾಧಾರಾಣಿಯ ಪರಮ ಭಕ್ತಿಯು ಕೂಡ ನಮ್ಮೆಲ್ಲರ ಜೀವನದಲ್ಲಿ ಪ್ರೇಮ ಮತ್ತು ನೆಮ್ಮದಿಯನ್ನು ತುಂಬಲಿ ಅಂತ ಆಶಿಸ್ತಾ ಈ ಹೊತ್ತಿನ ಕಡೆಯ ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಂದಂತಹ ಪ್ಯಾರಿಸ್ ಪ್ರಣಯ ಚಿತ್ರದ ಸುಂದರ ಗೀತೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಪ್ರಯೋಗ್ ಅವರ ಸಂಗೀತ. ಕೇಳ್ತಾರೆ FM ರೈನ್ಬೋ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:50. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಬಾಬು ಕೋಡಿ ವೆಂಕಟ ರಮಣ ಕಾರಂತ, ರಂಗಭೂಮಿಯ ಸಂಚಲನ, ರಂಗಕರ್ಮಿಗಳಿಗೆ ಸ್ಫೂರ್ತಿ, ಪ್ರಯೋಗಗಳ ಹರಿಕಾರ, ಚಿಂತಕ, ಕಲಾವಿದ, ಕಥೆಗಾರ, ನಾಟಕಕಾರ, ಸಂಯೋಜಕ, ಪ್ಯಾರಲಲ್ ಸಿನಿಮಾಗಳ ಪ್ರವರ್ತಕ, ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ವಿದ್ಯಾರ್ಥಿಯಾಗಿದ್ದರು, ಆಮೇಲೆ ಅದರ ನಿರ್ದೇಶಕರೂ ಆದರು. ನಾಟಕದಲ್ಲಿ ದಾಸರ ಪದಗಳು, ಇದರ ವಿಶಿಷ್ಟ ಗಾನವನ್ನು ತಂದರು, ಯಕ್ಷಗಾನವನ್ನು ಬಳಸಿದರು. 1974 ಬೆನಕ ನಾಟಕ ತಂಡ ಕಟ್ಟಿದರು. ಭಾರತೀಯ ರಂಗಭೂಮಿಗೆ ಕಾರಂತರ ಕೊಡುಗೆ ಅಪಾರ. ಈ ದಿನ ಕನ್ನಡ ರತ್ನ ಭಂಡಾರದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ.
2: ನನಗೆ ರಂಗಭೂಮಿ ಒಂದು ಸಂಸ್ಕಾರವಾಗಿ ಬೆಳೆದು ಬಂದಿದೆ. 3ನೇ ತರಗತಿಯಲ್ಲಿದ್ದಾಗಲೇ ನಾನು ಪುಟ್ಟಪ್ಪನವರ ನನ್ನ ಗೋಪಾಲ ನಾಟಕದಲ್ಲಿ ಪಾತ್ರ ವಹಿಸಿದ್ದೆ. ಆಮೇಲೂ ಕೂಡ ಸ್ಕೂಲ್ನಲ್ಲಿ ನಾನೇ ಒಂದು ಪ್ರಮುಖ ಪಾತ್ರವನ್ನೆಲ್ಲ ನಾಟಕಗಳು ವಹಿಸ್ಕೋತಿದ್ದೆ. ಆ ಕಾಲದಲ್ಲಿ ಇದು ಸಾಮಾನ್ಯ ವಿಷಯ ಆಗಿತ್ತು. ದಕ್ಷಿಣ ಕನ್ನಡದಲ್ಲಿ ಏನಾದರೂ ಆದರೆ ಇದ್ದಕ್ಕಿದ್ದಾಗ ಹೇಳ್ದು ಕೇಳ್ದು ಓಡಿ ಹೋಗೋದು ಅಂತ. ಆ ಮನೆ ಬಿಟ್ಟು ಓಡಿ ಹೋಗೋದ್ರಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ನನಗೆ ಆಗ ಕಂಪನಿ ಸಿಗುತ್ತೆ, ಕಂಪನಿ ಕೆಲಸ ಸಿಗುತ್ತೆ, ಕಂಪನಿ ಕೆಲಸ ಮಾಡಬೇಕು ಎಂಬ ಅಷ್ಟು ಇರಲಿಲ್ಲ. ಆದ್ರೆ ನಾಟಕಗಳನ್ನ ಮೊದಲಿಂದ ನೋಡ್ತಿದ್ದೆ. ಅದು ನಾನಿಲ್ಲ, ನನ್ನ ತಂದೆಯವರಿಗೆ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಎಲ್ಲರಿಗೂ ನಾಟಕದ ಹುಚ್ಚಿತ್ತು. ಅಲ್ಲದೆ ಗುಬ್ಬಿ ಕಂಪನಿ ನಾಟಕಗಳನ್ನು ನಾನು

0: ಮಂಗಳೂರಿ ಬಂದಾಗ ಕ್ಯಾಂಪ್ ಬಂದಾಗ ಅವರ ಕೃಷ್ಣಲೀಲೆ, ಕೃಷ್ಣಗಾರುಡಿ, ಚಲಿತ ದುನಿಯಾ ಈ ಮೂರು ನಾಟಕ ನೋಡಿದ್ದೆ. ಆದ್ರೆ ಮೈಸೂರಿಗೆ ನಾನು ಮಂಗಳೂರು ಉಡುಪಿಯಿಂದ ಓಡಿ ಬಂದಾಗ ಅಥವಾ ಮಂಗಳೂರಿಂದ ಓಡಿ ಬಂದಾಗ ನನಗೆ ಇದು ಗುಬ್ಬಿ ಕಂಪ್ಲಿ ಇರುತ್ತದೆ ಗೊತ್ತಿರಲಿಲ್ಲ. ಅದು ಬಹುಶಃ ಗುಬ್ಬಿ ಕಂಪ್ ಇಲ್ದು ಹೋಗಿದ್ರೆ ನಾನು ಹೋಟೆಲ್ ಗೆ ಸೇರ್ಕೊಂಡು ಹೋಟೆಲ್ ಮಾಣಿಯಾಗಿರ್ತಿದ್ದೇನು. ಬಟ್ ಬಂದ ಕೂಡಲೇ ಇಲ್ಲಿ ಗುಬ್ಬಿ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ. ಯಾಕಂದ್ರೆ ನನ್ನ ಶಾರೀರ ಚೆನ್ನಾಗಿತ್ತು ಅಂತಂದ್ರು ನಂಗೆ ಶಾರೀರ ಶಬ್ದ ಕೂಡ ಆಗ ಹೊಸ್ತು. ಶಾರೀರ ಚೆನ್ನಾಗಿದ್ರಿಂದ ನನಗೆ ಬೇಗ ಅಲ್ಲಿ ಕೆಲಸ ಸಿಕ್ತು. ಆಮೇಲೆ ಕೃಷ್ಣಲೀಲೆ ನಾಟಕದಲ್ಲಿ ನನಗೆ ಕೃಷ್ಣನ ಪಾತ್ರವೂ ಸಿಕ್ತು. ಮುಂದೆ ಅಲ್ಲಿ ಭಕ್ತಿ ಕೆಲವು ಭಕ್ತಿ ಪ್ರಧಾನವಾದ ನಾಟಕಗಳಲ್ಲೂ ವಿಶೇಷವಾಗಿ ಮಾರ್ಕಂಡೆ ಇಂಥ ಪಾತ್ರಗಳು ಸಿಕ್ಕಿದ್ವು. ಮಂಗಳೂರಿನ ಹುಡುಗರು ಅಂದ್ರೆ ಸ್ವಲ್ಪ ಕೆಂಪು ಕೆಂಪು ಇರ್ತಾರೆ ಅಂತ ಹೇಳಿ ಹೆಣ್ಣು ಪಾತ್ರಗಳು ಸಿಕ್ತಿದ್ವು. ನನಗೆ ಬೇಕಷ್ಟು ಹೆಣ್ಣು ಪಾತ್ರಗಳು ಸಿಕ್ಕಿದ್ವು. ವಿಶೇಷವಾಗಿ ಕೃಷ್ಣಲೀಲೆಯಲ್ಲಿ ಪ್ರಥಮ ದೃಷ್ಟಿಯಲ್ಲಿ ದೇವಕಿ ಆಗಿಬಿಟ್ಟು ಕೊನೆ ದೃಷ್ಟಿಯಲ್ಲಿ ಕೃಷ್ಣನ ಆಗ್ತಿದ್ದ. ಅಂದ್ರೆ ತಾಯಿ ಮಗ ಎರಡು ಪಾತ್ರಗಳನ್ನು ವಹಿಸಿಕೊಂಡ ಅವಕಾಶ. ಒಂದು ನನ್ನ ಜೊತೆಯಲ್ಲಿ ಇದ್ದವರು ರಾಜಕುಮಾರರು, ನಾನು ಕೃಷ್ಣ ಮಾಡುವಾಗ ಬಲರಾಮ ಮಾಡ್ತಿದ್ರು. ಅದಲ್ಲದೆ ಜಿ ವಿ ಅಯ್ಯರು, ಬಾಲಕೃಷ್ಣ, ನರಸಿಂಹರಾಜು ಇಂಥವರು, ರಾಘವೇಂದ್ರ ರಾಯರು, ಶ್ರೀಕಂಠ ಮೂರ್ತಿ, ಮಹಾಬಲ ರಾಯರು ಇಂಥ ತುಂಬಾ ಜನ ಇದ್ರು. ಹೇಗೋ ಅಪ್ಪಿತಪ್ಪಿ ನಾನು ಮೈಸೂರಿಗೆ ಬಂದಾಗ ಅಲ್ಲಿ ಗುಬ್ಬಿ ಕಂಪನಿ ಇತ್ತು. ಗುಬ್ಬಿ ಕಂಪನಿ ಸೇರಿಲ್ಲ, 6 ವರ್ಷ ಅಲ್ಲಿ ಇದ್ದೆ. 6 ವರ್ಷ ಆದ್ಮೇಲೆ ಅದು ಏನು ಅನಿಸ್ತು, ಯಾಕಂದ್ರೆ ವಿದ್ಯಾಭ್ಯಾಸ ಬೇಕೇ ಬೇಕು ಅನಿಸಿದಾಗ ನನಗೆ ಹಿಂದಿ ಸುಲಭ ಅನಿಸ್ತು. ಹಾಗೆ ಹಿಂದಿ ಪ್ರಚಾರಕನಾದೆ. ಹಿಂದಿ ಪ್ರಚಾರಕನಾದ್ಮೇಲೆ ಹಿಂದಿಯಲ್ಲಿ ಕೂಡ ಹಿಂದಿ ಪ್ರಚಾರಕನಾದ್ರೆ ಸಾಲದು, ಆ ಭಾಷೆ ಮೇಲೆ ಒಂದು ರೀತಿಯಲ್ಲಿ ಹತೋಟಿ ಬರಬೇಕು ಎಂಬ ದೃಷ್ಟಿಯಿಂದ ನಾನು ಬನಾರಸ್ಗೆ ಹೋದೆ. ಅಲ್ಲಿ 4 ವರ್ಷ ಇದ್ದೆ. ಅಲ್ಲಿ ಹಿಂದಿಯಲ್ಲಿ MA ಮತ್ತು ರಿಸರ್ಚ್ ಮಾಡಿದೆ. ಆದ್ರೆ ಈ ಮಧ್ಯದಲ್ಲಿ ನಾನು ಒಬ್ಬ ವೃತ್ತಿ ರಂಗಭೂಮಿಯಲ್ಲಿ ನಿರತನಾದಂತಹ ವ್ಯಕ್ತಿ ಮತ್ತೆ ಹವ್ಯಾಸ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡೆ. ಇಂತಹ ಏರುಪೇರುಗಳು ತುಂಬಾ ಆಗಿವೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಕಲಿಬೇಕೆಂಬ ಆಸೆಯಿಂದಾಗಿ 1960 3 ವರ್ಷ ಡೆಲ್ಲಿಯಲ್ಲಿ ರಾಷ್ಟ್ರನಾಟ್ಯ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಹೋಗಿದ್ದೆ. ಹಿರಿಯರಲ್ಲಿ ಶಿವಾನಂದರು ಮತ್ತೆ ಇಲ್ಲಿಯ ಭದ್ರಾವತಿಯರೊಬ್ರು ಲೀಲಾವತಿ ಅಂತಿದ್ರು. ಅದಾದ್ಮೇಲೆ ಮತ್ತೆ ರಂಗಭೂಮಿಯಲ್ಲಿ ಅದನ್ನ ಅವಲಂಬಿಸಿಕೊಂಡು ಬದುಕೋದು ಕಷ್ಟ ಅಂತ ತಿಳಿದು ನಾನು ಅಧ್ಯಾಪಕನಾಗಿ ಅಲ್ಲಿಯ ದೆಲ್ಲಿಯ ಸರ್ದಾರ್ ಪಟೇಲ್ ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದೆ. ಆದ್ರೆ ಅಲ್ಲೂ ಕೂಡ ನಾಟಕವನ್ನು ಬಿಡಲಿಲ್ಲ. ಅದಕ್ಕೋಸ್ಕರ ಮಕ್ಕಳು ನಾಟಕ ತುಂಬಾ ಮಾಡಿಸ್ ಅಲ್ಲಿ ಒಂದು ರೆಪರ್ಟರ್ ಆಗ್ತಾನೆ ನನ್ನ ಸಮಯದಲ್ಲಿ ಪ್ರಾರಂಭವಾಯಿತು. ಅದನ್ನ ನನ್ನ ಹಿಂದಿನ ಡೈರೆಕ್ಟರ್ ಆದ ಅಲ್ಕಾಜಿಯವರು ಅದರ ರೂಪರೇಷೆಗಳನ್ನು ಹಾಕಿದ್ರು. ಆದ್ರೆ ಅದನ್ನ ಎಕ್ಸಿಕ್ಯೂಟಿವ್ ಮಾಡೋ ಒಂದು ಅವಕಾಶ ಸೌಭಾಗ್ಯ ನನಗೆ ಸಿಕ್ಕಿ. ಅದಾದ್ಮೇಲೆ 4 ವರ್ಷ ಆದ್ಮೇಲೆ ಎಲ್ಲಿ ನಾಟಕ ಥಿಯೇಟರ್ ಇದೆಯೋ ಅಲ್ಲಿ ಕೆಲಸ ಮಾಡೋದು ದೊಡ್ಡ ಕೆಲಸ ಅಲ್ಲ. ಎಲ್ಲಿ ಇಲ್ಲೋ ಅಲ್ಲಿ ಕೆಲಸ ಮಾಡಬೇಕು ಅಂತ ಅವಕಾಶ ಸಿಕ್ಕಿದಾಗ ಅದನ್ನ ನನಗೆ ಭೂಪಾಲ ಅನುವು ಮಾಡಿಕೊಟ್ಟು. ಭೂಪಾಲದಲ್ಲಿ ಭಾರತ ಭವನ, ಅಲ್ಲಿ 4 ವಿಭಾಗಗಳಿವೆ. ಒಂದು ಚಿತ್ರಕಲೆ, ಇನ್ನೊಂದು ವಾಗರ್ಥ ಅಂದ್ರೆ ಕವಿತೆ, 3ನೇದು ಸಂಗೀತ, 4ನೇದು ರಂಗಭೂಮಿ. ಅಲ್ಲಿ ರಂಗಭೂಮಿಯಲ್ಲಿ ಒಂದು ಈಗಲೇ 5 ವರ್ಷ ಮುಗಿತಾ ಬಂತು. ಆ 5 ವರ್ಷ ನಾನು ಇದನ್ನು ಒತ್ತಿಯಾಗಿ ಹೇಳ್ತೀನಿ ಅಂತಂದ್ರೆ ಯಾವಾಗಲೂ ಎಲ್ಲಿ ಯಾವುದೇ ಜಾಗದಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಇರಬಾರ್ದು ಎಂಬ ಒಂದು ಬಂಧನೆಗೆ ನನ್ನನ್ನು ನಾನೇ ಒಳಪಡಿಸಿಕೊಂಡಿದ್ದೆ. ಮಕ್ಕಳನಾಟ ಜೊತೆಯಲ್ಲೇನೆ ನಮ್ಮ ರಾಷ್ಟ್ರನಾಟ್ಯ ವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ದಿಶಾಂತರ ಅಂತ ಒಂದು ಗ್ರೂಪ್ ಮಾಡಿದ್ರು. ಅದಲ್ಲಾದ್ಮೇಲೆ ಮತ್ತೆ ನಾನು ಫಿಲ್ಮ್ ಮಾಡಬೇಕು ಅಂತೇಳಿ ಈ ಕಡೆ ಕರ್ನಾಟಕ ಕಡೆ ಬಂದೆ. ಆದರೆ ಇಲ್ಲಿ ಬೇಗ ಫಿಲ್ಮ್ ಶುರುವಾಗಲಿಲ್ಲ. ಆದರೆ ವಂಶವೃಕ್ಷ ಮಾಡಬೇಕಾಗಿತ್ತು. ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ತಡವೆ ಆಯಿತು ಅಂತ ಹೇಳ್ಬೋದು. ಆಗ ತರಾತೂರಿಲಿ ತುಂಬ ನಾಟಕಗಳನ್ನು ಇಲ್ಲಿ ಮಾಡಬೇಕಾಗಿ ಬಂತು. ಅದಾದಮೇಲೆ ಚಿತ್ರಗಳನ್ನೆಲ್ಲ ಮಾಡಿ ಚಿತ್ರದ ಜೊತೆಯಲ್ಲಿ ನಾಟಕನು ಎರಡನ್ನೂ ಹೊಂದಿಸ್ಕೊಂಡು ಕೆಲಸ ಮಾಡ್ತಿದ್ದಾಗ ಮತ್ತೆ ರಾಷ್ಟ್ರನಾಟ್ಯ ವಿದ್ಯಾಲಯಕ್ಕೆ ಹೋಗೋ ಸಂದರ್ಭ ಬಂತು. ಆಗ ನಾನು ವಿದ್ಯಾರ್ಥಿಯಾಗಿ ಅಲ್ಲ, ಅಲ್ಲಿ ನಿರ್ದೇಶಕನಾಗಿ. ಆದ್ರೆ ನನಗೆ ಅನಿಸ್ತೇ 4-5 ವರ್ಷ ಇದ್ದೆ ಆ ನಿರ್ದೇಶಕನಾಗಿದ್ದಾಗ ಬಹುಶಃ ವಿದ್ಯಾರ್ಥಿಗಳಿಂದ ನಾನೇ ಹೆಚ್ಚು ಕಲಿತೆ ಏನೋ ಅಂತ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತ ಪ್ರವಾಚಿಕ ರಚಾ ಝಾ. अथ वार्ताः. प्रधानमन्त्री नरेन्द्र मोदी अद्य 20तमस्य रोजगार इति आजीविका मेलकस्य अन्तर्गतं विविधेषु प्रशासकीयेषु विभागेषु संस्थासु च नवनियुक्तेभ्यः युवभ्यः 150,000 नियुक्तिपत्राणि दृश्यश्रव्यपरान्तर्जालीय माध्यमेन वितरिष्यति. प्रधानमन्त्री अस्मिन् अवसरे उपस्थितं जनसमूहमपि सम्बोधयिष्यति. इदम् आजीविकामेलकं देशस्य 45 स्थानेषु आयोजयिष्यते. नवनियुक्ताः अभ्यर्थिनः भारतप्रशासनस्य विभिन्नेषु मन्त्रालयेषु विभागेषु च कार्यभारं स्वीकरिष्यन्ति. एतेषु राजस्वविभागं, रेलमन्त्रालयं, गृहमन्त्रालयं, ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಾಲಯ ವಿತ್ತೀಯ ಸೇವಾ ವಿಭಾಗಂ ರಕ್ಷಾ ಮಂತ್ರಾಲಯ ಚ ಸಮೇತ್ಯ ಅನ್ಯೇ ವಿಭಾಗಾಃ ಸಮ್ಮಿಲಿತಾಃ ಸಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾತಃ ನವದಿಲ್ಲ್ಯಾಂ ಪರ್ಯಾವರಣಸ್ಯ ವಾತಾವರಣ ಗತಿಶೀಲತಾಯಾಶ್ಚ ಭವಿಷ್ಯಃ ಇತ್ಯಸ್ಮಿನ್ ವಿಷಯೇ ಆಯೋಜಿತಸ್ಯ ಅಂತಾರಾಷ್ಟ್ರೀಯ ಸಮ್ಮೇಳನಸ್ಯ ಉದ್ಘಾಟನಂ ಕರಿಷ್ಯತಿ. ದ್ವಿದಿವಸೀಯಸ್ಯ ಅಸ್ಯ ಸಮ್ಮೇಳನಸ್ಯ ಆಯೋಜನಂ ರಾಷ್ಟ್ರೀಯ ಹರಿತಾಧಿಕರಣೇನ ಕ್ರಿಯತೆ. ಸಮ್ಮೇಳನೆ ಪರ್ಯಾವರಣ ವಿಶೇಷಜ್ಞಾಃ ಸರ್ವೋಚ್ಚ ನ್ಯಾಯಾಲಯಸ್ಯ ಉಚ್ಚ ನ್ಯಾಯಾಲಯಾನಾಂ ಜನಪದ ನ್ಯಾಯಾಲಯಾನಾಂಚ ನ್ಯಾಯಾಧೀಶಾಃ ಭಾಗಂ ಗ್ರಹೀಷ್ಯಂತಿ. ವಿಭಿನ್ನ ಮಂತ್ರಾಲಯಾನಾಂ ಸಚಿವಾಃ ವರಿಷ್ಠಾಃ ಪ್ರಶಾಸಕೀಯಾಧಿಕಾರಿಣಶ್ಚಾಪಿ ಕಾರ್ಯಕ್ರಮೇ ಸಹಭಾಗಂ ಕರಿಷ್ಯಂತಿ. ಸಮ್ಮೇಳನೆ ಸಪ್ತದಶ ದೇಶೇಭ್ಯಃ ಪ್ರತಿಷ್ಠಿತಾಃ ನ್ಯಾಯಾಧೀಶಾಃ ನ್ಯಾಯಿಕ ಪ್ರತಿನಿಧಯಶ್ಚ ಸಹಭಾಗಂ ಕರಿಷ್ಯಂತಿ. ಭಾರತಂ ಸಂಯುಕ್ತಾರಬಾಮಿರಾತಶ್ಚ ಪ್ರಾದೇಶಿಕ ಶಾಂತೇಃ ಸುರಕ್ಷಾಯಾಃ ಸ್ಥೈರ್ಯಸ್ಯ ಚ ಸಂವರ್ಧನಾಯ ಕೃತೇಷು ಪ್ರಯತ್ನೇಷು ನಿರಂತರ ಸಹಕಾರಂ ಸಮನ್ವಯಂ ಚ ಪ್ರತಿ ಸ್ವಕೀಯಾಂ ಪ್ರತಿಬದ್ಧತಾಂ ಪುನಃ ಪ್ರಕಟಿತವಂತೌ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಹ್ಯಃ ಸಂಯುಕ್ತಾರಬಾಮಿರಾತಸ್ಯ ರಾಷ್ಟ್ರಪತಿನಾ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಯಾನ ಇತ್ಯನೇನ ದೂರಭಾಷೇಣ ಸಂಪರ್ಕಃ ಕೃತಃ. ಉಭೌ ನೇತಾರೌ ಪಶ್ಚಿಮೈಷಿಯಾಯಾಂ ಪ್ರವರ್ತಮಾನಾನಾಂ ಘಟನಾಕ್ರಮಾಣಾಂ ವಿಷಯೇ ಪರಸ್ಪರಂ ವಿಚಾರಾನ್ ಪ್ರಕಟಿತವಂತೌ. ಉಭಾಭ್ಯಾಂ ದೇಶಾಭ್ಯಾಂ ವ್ಯಾಪಕ ಸಾಮರಿಕ ಸಹಮತಿಂ ಅಧಿಕಂ ಸುದೃಢೀಕರ್ತುಂ ಊರ್ಜಾ ರಕ್ಷಾ ಪ್ರೌದ್ಯೋಗಿಕೀ ನಿವೇಶ ಸ್ವಾಸ್ಥ್ಯಾಂಚ ಸಮೇತ್ಯ ನೂತನೇಷು ಉಪಾಯೇಷು ಚರ್ಚಾ ಕೃತ. ಸಂಯುಕ್ತಾರಬಾಮಿರಾತಸ್ಯ ರಾಷ್ಟ್ರಪತಿನಾ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಜನ್ಮದಿವಸಸ್ಯ ಅವಸರೆ ಹಾರ್ದಿಕ್ಯಃ ಶುಭಕಾಮನಾಃ ಪ್ರೇಷಿತಾಃ ತಥಾ ಭಾರತಸ್ಯ ಸಫಲ ಬ್ರಿಕ್ಸ್ ಅಧ್ಯಕ್ಷತಾಯೈ ತಸ್ಯ ಅಭಿನಂದನಮಪಿ ಕೃತಂ. ಪ್ರಧಾನಮಂತ್ರಿ ಮೋದಿ ಬ್ರಿಕ್ಸ್ ಶಿಖರ ಸಮ್ಮೇಳನೆ ಶೇಖ್ ಖಾಲಿದಸ್ಯ ಸಹಭಾಗಿತಾಯೈ ತಥಾ ಭಾರತಸ್ಯ ಅಧ್ಯಕ್ಷತಾಯಾಃ ಅಂತರ್ಗತಂ ಮಹತ್ವಪೂರ್ಣಾನಾಂ ಪರಿಣಾಮಾನಾಂ ಪ್ರಾಪ್ತೌ ಸತಿ ಸಂಯುಕ್ತಾರಬಾಮಿರಾತಸ್ಯ ಸಹಯೋಗಸ್ಯ ಸಹಮತಿಃ ಚ ಪ್ರಶಂಸಾಂ ಕೃತವಾನ್. ದಿಲ್ಲಿ ವಿಶ್ವವಿದ್ಯಾಲಯಸ್ಯ ಛಾತ್ರಸಂಘಸ್ಯ ನಿರ್ವಾಚನಾಯ ಮತದಾನ ಪ್ರಕ್ರಿಯಾ ಹ್ಯಃ ಸಂಪನ್ನಾ. ಅಸ್ಮಿನ್ ನಿರ್ವಾಚನೆ ಅಷ್ಟಷಟ್ ದಶಾಂಶೋತ್ತರ ಏಕೋನಚತ್ವಾರಿಂಶತ್ ಪ್ರತಿಶತಂ ಮತದಾನಂ ಪಂಜೀಕೃತಂ. ಮತದಾನಂ ದ್ವಯೋಃ ಚರಣಯೋಃ ಸಂಪನ್ನಂ. ಧ್ಯಾತವ್ಯಮಿದಂ ಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸಚಿವ ಸಂಯುಕ್ತ ಸಚಿವ ಚೇತ್ಯೇಭ್ಯಃ ಪದೇಭ್ಯಃ ಮತದಾನಂ ಜಾತಂ. ಮತಗಣನಾ ಅದ್ಯ ದಿಲ್ಲಿ ವಿಶ್ವವಿದ್ಯಾಲಯಸ್ಯ ಉತ್ತರ ಪರಿಸರೆ ಸ್ಥಿತಸ್ಯ ವಿಶ್ವವಿದ್ಯಾಲಯ ಕ್ರೀಡಾಂಗಣಸ್ಯ ಬಹುದ್ದೇಶೀಯ ಸಭಾಗಾರೆ ಭವಿಷ್ಯತಿ. ಐಷಮಃ ಏಷ್ಯಾ ಕ್ರೀಡಾ ಮಹೋತ್ಸವಸ್ಯ ವಿಂಶತಿತಮಸ್ಯ ಸಂಸ್ಕರಣಸ್ಯ ಭವ್ಯೋದ್ಘಾಟನ ಸಮಾರೋಹಃ ಅದ್ಯ ಜಾಪಾನ ದೇಶಸ್ಯ ಐಶಿ ನಾಗೋಯಾ ಸ್ಥಿತೆ ಪಾಲುಮಾ ಮಿಜುಹೋ ಕ್ರೀಡಾಂಗಣೆ ಭಾರತೀಯ ಸಮಯಾನುಸಾರಂ ಮಧ್ಯಾಹ್ನ ಸಾರ್ಧ ದ್ವಿವಾದನೆ ಆರಭ್ಯತೆ. ದ್ವಿವಾರಂ ಒಲಿಂಪಿಕ ಪದಕ ವಿಜೇತ್ರಿ ಮನು ಭಾಕರ್ ಅಥ ತಜಿಂದರ್ ಪಾಲ್ ಸಿಂಗ್ ತೂರಃ ಚ ಉದ್ಘಾಟನ ಸಮಾರೋಹೆ ಭಾರತಸ್ಯ ಧ್ವಜ ವಾಹಕೌ ಭವಿಷ್ಯತಃ. ಏಷ್ಯಾ ಕ್ರೀಡಾ ಅದ್ಯಾರಭ್ಯ ಅಕ್ಟೋಬರ್ ಮಾಸಸ್ಯ ಚತುರ್ಥ ದಿನಾಂಕ ಪರ್ಯಂತಂ ಪ್ರವರ್ತಿಷ್ಯತೆ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026 ರಾಷ್ಟ್ರಮಟ್ಟದ

0: ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
3: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕುಹು ಕುಹು ಕೂಗಿ.
4: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

0: ಹೊತ್ತುಕೊಂಡು
1: ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.

ರಸ್ತೆ ರಸ್ತೆಯ ಇಕ್ಕೆಲಗಳು, ಬಸ್ಸು ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ಸ್ನೇಹಿತರೆ, ಸಮಯ ಆಗ್ತದೆ 7:05. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ, ರಾಜ್ಯದ ನಿಲುವು 27ನೇ ತಾರೀಖಿನ ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಯಲ್ಲಿ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ, ದೇಶದ 1,00,000 ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಈಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ತಜ್ಞರ ಸಮಿತಿ ರಚಿಸಿ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜಿಲ್ಲೆಗಳ ಭೌತಿಕ ಸಮೀಕ್ಷೆ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಹಸಿರು ನ್ಯಾಯಪೀಠಕ್ಕೆ ಮನವರಿಕೆ ಮಾಡಬೇಕು ಎಂಬ ಹಕ್ಕೊತ್ತಾಯಕ್ಕೆ ಸೂಕ್ತ ತೀರ್ಮಾನ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ.

0: ಉಡುಪಿ ಜಿಲ್ಲೆ ಹೆಬ್ರಿಯಲ್ಲಿ ಅವರು ಡಾ ಕೆ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಕುರಿತು ಮಾತನಾಡಿದರು. ಈ ತಿಂಗಳ 27ನೇ ತಾರೀಖಿನ ಒಳಗೆ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಕೇಂದ್ರಕ್ಕೆ ತಿಳಿಸಬೇಕಿದೆ ಎಂದರು. ಬಾಗಲಕೋಟೆ ಜಿಲ್ಲೆ ನವನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ಗರ್ಭಿಣಿಯರು, ತಾಯಂದಿರು ಪೌಷ್ಟಿಕಾಂಶಯುಕ್ತ ಸಮತೋಲಿತ ಆಹಾರ ಸೇವಿಸಬೇಕು. ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ತಾಯಿ ಕಾರ್ಡ್ ಮೂಲಕ ಅಂಗನವಾಡಿಯಲ್ಲಿ ಪೂರಕ ಆಹಾರ, ಆರೋಗ್ಯ ಇಲಾಖೆ ಮೂಲಕ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಲಾಗಿದೆ, ಪೋಷಣ್ ಟ್ರ್ಯಾಕರ್ ಮೂಲಕ ಗಮನ ವಹಿಸಲಾಗುತ್ತಿದೆ ಎಂದರು. 2047ರ ವಿಕಸಿತ ಭಾರತದ ಸಂಕಲ್ಪ ಸಾಕಾರಗೊಳ್ಳಲು ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ದೂರವಿರುವುದು ಅನಿವಾರ್ಯ ಎಂದು ರಾಯಚೂರು ತಾಲೂಕಾ ಆರೋಗ್ಯಾಧಿಕಾರಿ ಡಾ ಸತೀಶ್ ಹೇಳಿದ್ದಾರೆ. ಮೈ ಭಾರತ್ ರಾಷ್ಟೀಯ ಸೇವಾ ಯೋಜನೆ ನಿರ್ದೇಶನಾಲಯದ ವತಿಯಿಂದ ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದು ಬಳ್ಳಾರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ಉಚಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು 3ನೇ ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಧ್ಯಾಹ್ನ 2ರಿಂದ ಸಂಜೆ 5:30ರವರೆಗೆ ಪ್ರಕರಣಗಳ ವಿಚಾರಣೆ ನಡೆಸಲಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿ ಆಧರಿಸಿ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು 23ನೇ ತಾರೀಖಿನವರೆಗೆ ಮಹಿಳಾ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ತನ್ನಿಮಿತ್ತ ಇಂದು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮತಗಟ್ಟೆಗಳಲ್ಲಿ ಮತದಾರರ ವಿಶೇಷ ನೋಂದಣಿ ಅಭಿಯಾನ ನಡೆಯಲಿದೆ. ಬಳ್ಳಾರಿ ಜಿಲ್ಲೆಯ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ಇಂದು ಹಾಗೂ ನಾಳೆ 18 ವರ್ಷ ಪೂರ್ಣಗೊಳಿಸಿದ ಯುವಜನರು ಹಾಗೂ ಇದುವರೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸದ ನಾಗರಿಕರು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು 20ನೇ ರೋಜ್ಗಾರ್ ಮೇಳದಲ್ಲಿ ಒಟ್ಟು 51,000 ಯುವಜನರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ದೇಶದ 45 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಪ್ರಧಾನಮಂತ್ರಿ ಮಾತನಾಡಲಿದ್ದಾರೆ. ಬೆಂಗಳೂರು ಕ್ವೀನ್ಸ್ ರಸ್ತೆಯ ಕಾವೇರಿ ಸಭಾಂಗಣದಲ್ಲಿ ಆಯೋಜಿತ ರೋಜ್ಗಾರ್ ಮೇಳದಲ್ಲಿ ಕೇಂದ್ರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಖಾತೆ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಹಾಗೂ ಮೈಸೂರನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ವಿಶೇಷ ಕ್ಲಸ್ಟರ್ಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಕರ್ನಾಟಕ ವಿದ್ಯುನ್ಮಾನ ನಾಯಕತ್ವ ಸಮಾವೇಶದಲ್ಲಿ ಅವರು ಮಾತನಾಡಿದರು. ದೇಶದ ಶೇಕಡ 55ರಷ್ಟು ಐಒಟಿ ನವೋದ್ಯಮಗಳು ಕರ್ನಾಟಕದಲ್ಲಿವೆ. ರಾಜ್ಯದಲ್ಲಿ 20,000ಕ್ಕೂ ಹೆಚ್ಚು ಚಿಪ್ ವಿನ್ಯಾಸಕಾರರು ಹಾಗೂ 10,000ಕ್ಕೂ ಅಧಿಕ ಎನಲಾಗ್ ಅಭಿಯಂತರರಿದ್ದಾರೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೆಎಲ್ಇ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಗಬ್ಬೂರಿನಲ್ಲಿ ನೂತನವಾಗಿ ನಿರ್ಮಿಸಿದ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ 1,200 ಹಾಸಿಗೆಗಳ ಕೆಎಲ್ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 11:00ಗೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರ ಕಾಹೇರ್ ಕುಲಾಧಿಪತಿ ಡಾ ಪ್ರಭಾಕರ ಕೋರೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಎಕ್ಸಂಬಾ ಗ್ರಾಮದಲ್ಲಿ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದ ಕುರಿತ ಒಳನೋಟ ಇಲ್ಲಿದೆ. ಸ್ಟಾರ್ಟ್ಅಪ್ ಇಂಡಿಯಾ 2016 ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯಿಂದ ಆರಂಭಿಸಿತು. ದೇಶಿ ಉದ್ಯಮ ಹಾಗೂ ಸ್ಥಳೀಯ ಔದ್ಯೋಗಿಕ ಸಂಸ್ಕೃತಿಗೆ ಉತ್ತೇಜನ ನೀಡುವುದು ಈ ಪ್ರಕಲ್ಪದ ಉದ್ದೇಶ. ಉದ್ಯೋಗಾಕಾಂಕ್ಷಿ ಯುವಜನರ ದೇಶದ ಹಣೆಪಟ್ಟಿ ಕಳಚಿ ಉದ್ಯೋಗದಾತ ಉದ್ಯಮಿಗಳ ದೇಶ ಎಂಬ ಗುರಿ ಸಾಧನೆಗೆ ಈ ಉಪಕ್ರಮ ಪ್ರೋತ್ಸಾಹಿಸುತ್ತಿದೆ. ಪ್ರಸಕ್ತ 2026 ಮಾರ್ಚ್ ವೇಳೆಗೆ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2 ಲಕ್ಷದಷ್ಟಿದೆ. 23 ಲಕ್ಷದಷ್ಟು ನೇರ ಉದ್ಯೋಗ ಸೃಷ್ಟಿಯಾಗಿವೆ. ಶೇಕಡ 50%ರಷ್ಟು ಸ್ಟಾರ್ಟ್ಅಪ್ಗಳು ದ್ವಿತೀಯ ಹಾಗೂ ತೃತೀಯ ಹಂತದ ನಗರಗಳಲ್ಲಿ ಕಾರ್ಯಾರಂಭಿಸಿವೆ. ಬೆಂಗಳೂರು ಸೇರಿದಂತೆ ದೇಶದಲ್ಲಿ 1 ಲಕ್ಷ ನವೋದ್ಯಮಗಳ ನಿರ್ದೇಶಕರು ಹಾಗೂ ಪಾಲುದಾರರಾಗಿ ಮಹಿಳೆಯರು ಸಾರಥ್ಯ ವಹಿಸಿರುವುದು ವಿಶೇಷ. ಬೆಳಗಾವಿಯ ಕೃಷಿ ಸ್ಟಾರ್ಟ್ಅಪ್ ಕಿಸಾನ್ ಕನೆಕ್ಟ್, ಎಲ್ಎಲ್ಪಿ, ರೋಟೋ ಕಲ್ಟಿವೇಟರ್ ಸೇರಿದಂತೆ ವಿವಿಧ ಕೃಷಿ ಉಪಕರಣಗಳನ್ನು ಉತ್ಪಾದಿಸುತ್ತಿದೆ. 2021 ಕಾರ್ಯಾರಂಭಿಸಿದ ನವೋದ್ಯಮ ಕಂಪನಿ ಪ್ರಸ್ತುತ 1 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುತ್ತಿದೆ. ಕಿಸಾನ್ ಕನೆಕ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಅಭಿಷೇಕ್ ಬೆಂಬಳಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕಿಸಾನ್ ಕನೆಕ್ಟ್ ಎಲ್ಎಲ್ಪಿಯು ಬೆಳಗಾವಿಯಲ್ಲಿರುವಂತಹ ಒಂದು ಅಗ್ರಿಟೆಕ್ ಫಾರ್ಮ್ ಇಂಪ್ಲಿಮೆಂಟ್ ಸೆಕ್ಷನ್ ಅಲ್ಲಿ ಡೀಲ್ ಮಾಡುತ್ತಿರುವಂತಹ ಒಂದು ಟೆಕ್ ಸ್ಟಾರ್ಟ್ಅಪ್ ಆಗಿದೆ. ನಾನು ಮತ್ತೆ ನನ್ನ ಕೋ ಫೌಂಡರ್ ಇಂಜಿನಿಯರಿಂಗ್ ಫೈನಲ್ ಇಯರ್ ನಲ್ಲಿ ಇರುವಾಗ ಸ್ಥಾಪಿಸಿದಂತಹ ಅಗ್ರಿಟೆಕ್ ಸ್ಟಾರ್ಟ್ಅಪ್ ಆಗಿದೆ. 1,000 ರೂಪಾಯಿ ಬಂಡವಾಳ ಐಡಿಯಾ ಒಂದಿಗೆ ಸ್ಟಾರ್ಟ್ ಮಾಡಿದಂತಹ ಕಂಪನಿ ಆಗಿದೆ. ರೈತರಿಗೋಸ್ಕರ, ರೈತರಿಗಾಗಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ನಾವು ಕೋರ್ ಮೆಕ್ಯಾನಿಕಲ್ ಸೆಗ್ಮೆಂಟ್ ಅಲ್ಲಿ ರೋಟೋ ಕಲ್ಟಿವೇಟರ್ ಎಂಬಂತಹ ಪ್ರಾಡಕ್ಟ್ ಅನ್ನ ಸ್ಟಾರ್ಟ್ಅಪ್ ಮುಖಾಂತರ ನಾವು ಡೆವಲಪ್ ಮಾಡಿದ್ವಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆರ್ಕೆವಿವೈ ರಫ್ತಾರ್ ಎಂಬ ಸ್ಕೀಮ್ನ ಅಡಿಯಲ್ಲಿ ಕೃಷಿಕ್ ಎಬಿಐ ಎಂಬ ಇನ್ಕ್ಯುಬೇಷನ್ ನಮಗೆ ಸಪೋರ್ಟ್ಗೆ ಬಂತು. 5 ಲಕ್ಷ ರೂಪಾಯಿಯ ಗ್ರಾಂಟ್ ಅಮೌಂಟ್ ನಮಗೆ ದೊರಕಿತ್ತು. 20,000ಕ್ಕೂ ಅಧಿಕ ರೈತ ಬಾಂಧವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ರೋಟೋವೇಟರ್, ಪವರ್ ವೀಡರ್ಸ್, ಪವರ್ ಟಿಲ್ಲರ್, ಗಳೆ ಸಾಮಾನುಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂತ ಹೇಳಲು ಹೆಮ್ಮೆ ಆಗುತ್ತದೆ.
0: ಬಳ್ಳಾರಿ ನಗರದ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಎಪಿಎಂಸಿ ಆವರಣದಲ್ಲಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 3 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಕಾರ್ಯಾಚರಣೆ ವೇಳೆ ಪತ್ತೆಯಾದ ಬಾಲ ಕಾರ್ಮಿಕರನ್ನು ಪೋಷಕರ ಸುಪರ್ದಿಗೆ ನೀಡಲಾಗಿದೆ. ಅಂಗಡಿ ಮಾಲೀಕರ ವಿರುದ್ದ ಪ್ರಕರಣಗಳು ದಾಖಲಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಗೌರವಾರ್ಥ ಈ ತಿಂಗಳ 17 ತಾರೀಖಿನಿಂದ ಅಕ್ಟೋಬರ್ 17 ವಿಶೇಷ ಸೇವಾ ಕಾರ್ಯ ಅಭಿಯಾನ ಆಯೋಜಿಸಲಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾ ಕೆ ಕಸ್ತೂರಿರಂಗನ್ ವರದಿ ಅನುಷ್ಠಾನ. ರಾಜ್ಯದ ನಿಲುವು 27 ತಾರೀಖಿನ ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ, ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಎಲ್ಇ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ ದೇಶದ 1 ಲಕ್ಷ ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಕೇಳ್ತಾ ಇದ್ರ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬೆಲ್ಲಲ್ಲಿ ಭಾವಸ್ಪಂದನ ಕಾರ್ಯಕ್ರಮ. ಸ್ಟುಡಿಯೋ ಸಮಯ ಹೇಳ್ತಾ ಇದೆ 7:16 ಆಗಿದೆ ಅಂತ. ಸುಂದರ ಭಾವಗೀತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆ ಕೇಳ್ತಾರೆ ಎಫ್ ಎಂ ರೇನ್ಬೋ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ

ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗ್ತದೆ 7:35. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕ ಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಿದ್ದಾರೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಆಯೋಜಿಸಿರುವ 2 ದಿನಗಳ ಸಮ್ಮೇಳನದಲ್ಲಿ ಪರಿಸರ ತಜ್ಞರು, ಸುಪ್ರೀಂ ಕೋರ್ಟ್ ಮತ್ತು ವಿವಿಧ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು, ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರು, ವಿವಿಧ ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯ ನ್ಯಾಯಾಂಗ ಅಕಾಡೆಮಿಗಳು, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಿಗಳು, ರಾಜ್ಯ ತಜ್ಞ ಮೌಲ್ಯಮಾಪನ ಸಮಿತಿಗಳು, ರಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಪ್ರಾಧಿಕಾರಿಗಳ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 17 ದೇಶಗಳ ಹಿರಿಯ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಂಗ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪರಿಸರ ಮತ್ತು ಹವಾಮಾನ ಸವಾಲುಗಳು, ನೀತಿ ರೂಪಣೆ, ಅನುಷ್ಠಾನ ಮತ್ತು ಜಾರಿಯಲ್ಲಿನ ಕೊರತೆಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ. ಪರಿಸರ ಆಡಳಿತವನ್ನು ಬಲಪಡಿಸುವುದು ಹಾಗೂ ವಿವಿಧ ಸಂಸ್ಥೆಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ಮಾರ್ಗಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು ಈ ಕುರಿತಂತೆ ವರದಿ. 2025-26 ಆರ್ಥಿಕ ವರ್ಷದಲ್ಲಿ ಸವಾಲಿನ ಕಾರ್ಯಾಚರಣೆಗಳು, ಹೊಸ ತಂತ್ರಜ್ಞಾನಗಳನ್ನು ಪರಿಶೀಲಿಸುವ ಸ್ಥಳೀಯ ಮಟ್ಟದ ಪರೀಕ್ಷೆಗಳು ಮತ್ತು ಇತರ ಹಲವು ಪ್ರಮುಖ ಸಾಧನೆಗಳ ಮೂಲಕ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮ ಮಹತ್ವದ ಮೈಲುಗಲ್ಲು ತಲುಪಿದೆ. ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಖಾಸಗಿ ವಲಯಕ್ಕೆ ಸೂಕ್ತ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಸಮೃದ್ಧ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ರೂಪಿಸುವುದರ ಜೊತೆಗೆ ದೇಶಾದ್ಯಂತ ಬಾಹ್ಯಾಕಾಶ ತಂತ್ರಜ್ಞಾನದ ಕುರಿತ ಜಾಗೃತಿ ಮೂಡಿಸಲು ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಇಲಾಖೆಯು ಹಲವಾರು ಪ್ರಯತ್ನಗಳನ್ನು ಕೈಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ KLE ಸಂಸ್ಥೆಯ 1,500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತವು 40 ಜಾಗತಿಕ ಮಾರುಕಟ್ಟೆಗಳ ಪೈಕಿ ಉದ್ಯಮ ವಾತಾವರಣದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತದಲ್ಲಿನ ಸ್ವೀಡಿಷ್ ವಾಣಿಜ್ಯ ಮಂಡಳಿ ನಡೆಸಿದ 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯಲ್ಲಿ ಈ ಅಂಶ ಬಹಿರಂಗವಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಉದ್ಯಮ ವಾತಾವರಣವು ಸ್ಥಿರತೆ, ಬೆಳವಣಿಗೆ ಮತ್ತು ಉದ್ಯಮ ನಡೆಸುವ ಸುಗಮತೆಯಲ್ಲಿ ಅತ್ಯುತ್ತಮ ಮಾನದಂಡವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯು 41 ಮಾರುಕಟ್ಟೆಗಳಲ್ಲಿ ಸ್ವೀಡನ್ನ ಕಂಪನಿಗಳು ವಿದೇಶಗಳಲ್ಲಿ ಉದ್ಯಮ ನಡೆಸುವ ಕುರಿತು ಹೊಂದಿರುವ ಅಭಿಪ್ರಾಯಗಳನ್ನು ಒಳಗೊಂಡಿದೆ. ಪ್ರಮುಖ ಸ್ವೀಡಿಷ್ ರಫ್ತು ಮಾರುಕಟ್ಟೆಗಳ ಆರ್ಥಿಕ ಕಾರ್ಯಕ್ಷಮತೆ, ಭವಿಷ್ಯದ ನಿರೀಕ್ಷೆಗಳು ಹಾಗೂ ಕಾರ್ಯಾಚರಣೆಯ ಪರಿಸ್ಥಿತಿಗಳನ್ನು ಹೋಲಿಕೆ ಮಾಡಲು ಸಮೀಕ್ಷೆ ಚೌಕಟ್ಟನ್ನು ಒದಗಿಸುತ್ತದೆ. ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶಿಸುವ ಅಥವಾ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳಲ್ಲಿ ವಿಸ್ತರಿಸುವ ಸ್ವೀಡಿಷ್ ಕಂಪನಿಗಳು ಎದುರಿಸುವ ಸವಾಲುಗಳು ಮತ್ತು ಲಭ್ಯವಿರುವ ಅವಕಾಶಗಳನ್ನು ಸಮೀಕ್ಷೆ ಗುರುತಿಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎರಡ್ ಸಾವಿರದ 2025-26 ಸಾಲಿನ ಭಾರತದ ಸಾಫ್ಟ್ವೇರ್ ಸೇವೆಗಳ ರಫ್ತು ಶೇಕಡ 8.2% ಹೆಚ್ಚಾಗಿ $221.4 ಶತಕೋಟಿ ತಲುಪಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿನ್ನೆ ಬಿಡುಗಡೆ ಮಾಡಿರುವ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನ ವಾರ್ಷಿಕ ಸಮೀಕ್ಷೆಯಲ್ಲಿ ಈ ಮಾಹಿತಿ ನೀಡಲಾಗಿದೆ. ಸಮೀಕ್ಷೆಗಾಗಿ 7,569 ಸಾಫ್ಟ್ವೇರ್ ರಫ್ತು ಕಂಪನಿಗಳನ್ನು ಸಂಪರ್ಕಿಸಲಾಗಿದ್ದು, ಪ್ರಮುಖ ದೊಡ್ಡ ಕಂಪನಿಗಳು ಸೇರಿದಂತೆ 2,363 ಸಂಸ್ಥೆಗಳು ಪ್ರತಿಕ್ರಿಯಿಸಿವೆ. ಈ ಸಂಸ್ಥೆಗಳು ಒಟ್ಟು ಅಂದಾಜು ಸಾಫ್ಟ್ವೇರ್ ಸೇವೆಗಳ ರಫ್ತಿನ ಶೇಕಡ 89%ಅನ್ನು ಪ್ರತಿನಿಧಿಸಿವೆ. ಮಾಹಿತಿ ತಂತ್ರಜ್ಞಾನ ಆಧಾರಿತ

ಸೇವೆಗಳ ರಫ್ತಿನಲ್ಲಿ ಬಿಪಿಒ ಸೇವೆಗಳು ಪ್ರಮುಖ ಘಟ್ಟವಾಗಿ ಮುಂದುವರೆದಿವೆ. ಭಾರತದ ಸಾಫ್ಟ್ವೇರ್ ರಫ್ತಿಗೆ ಅಮೆರಿಕ ಅತಿದೊಡ್ಡ ಮಾರುಕಟ್ಟೆಯಾಗಿದ್ದು ಶೇಕಡ 54.1% ಪಾಲು ಹೊಂದಿದೆ. ಯುರೋಪ್ ಕೂಡ 31.8% ಪಾಲು ಹೊಂದಿದ್ದರೆ ಬ್ರಿಟನ್ ಶೇಕಡ 15.4% ಸಾಫ್ಟ್ವೇರ್ ಸೇವೆಗಳ ರಫ್ತಿನಲ್ಲಿ ವಿದೇಶದಲ್ಲಿದ್ದುಕೊಂಡೇ ಸೇವೆ ಒದಗಿಸುವ ವಿಧಾನವು ಪ್ರಮುಖವಾಗಿದ್ದು ಒಟ್ಟು ರಫ್ತಿನ ಶೇಕಡ 91.7% ವಿದೇಶಗಳಲ್ಲಿನ ವಾಣಿಜ್ಯ ಉಪಸ್ಥಿತಿಯ ಮೂಲಕ ಒದಗಿಸಲಾದ ಸೇವೆಗಳನ್ನು ಒಳಗೊಂಡಂತೆ ಒಟ್ಟು ಸಾಫ್ಟ್ವೇರ್ ಸೇವೆಗಳ ರಫ್ತು 2025-26 ಶೇಕಡ 9.5% ಹೆಚ್ಚಾಗಿ 239.3 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ. ಭಾರತೀಯ ಕಂಪನಿಗಳ ವಿದೇಶಿ ಅಂಗಸಂಸ್ಥೆಗಳ ಸ್ಥಳೀಯ ಸಾಫ್ಟ್ವೇರ್ ವ್ಯವಹಾರವು 2025-26 17.9 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ. ಹಿಂದಿನ ವರ್ಷ 13.9 ಶತಕೋಟಿ ಡಾಲರ್ನಷ್ಟಿತ್ತು. ಅಮೆರಿಕ ಮತ್ತು ಬ್ರಿಟನ್ ಪ್ರಮುಖ ಮಾರುಕಟ್ಟೆಗಳಾಗಿ ಮುಂದುವರೆದಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಕೆನಡಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸಚಿವ ಮ್ಯಾನಿಂದರ್ ಸಿಧು ಅವರೊಂದಿಗೆ ನವದೆಹಲಿಯಲ್ಲಿ ಸಭೆ ನಡೆಸಿದರು. ಈ ವೇಳೆ ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಗಳನ್ನು ತ್ವರಿತಗೊಳಿಸಿ ಆದಷ್ಟು ಶೀಘ್ರ ಒಪ್ಪಂದ ಅಂತಿಮಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿದವು. ಸಿಇಪಿಎ ಜಾರಿಯಿಂದ ಸರಕು ಮತ್ತು ಸೇವೆಗಳ ವ್ಯಾಪಾರ ಹೂಡಿಕೆ ಸೇರಿದಂತೆ ಆರ್ಥಿಕ ಸಹಕಾರದ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಒಪ್ಪಂದವನ್ನು ಶೀಘ್ರ ಅಂತಿಮಗೊಳಿಸುವುದರಿಂದ ದ್ವಿಪಕ್ಷೀಯ ವ್ಯಾಪಾರವನ್ನು ಗಣನೀಯವಾಗಿ ಹೆಚ್ಚಿಸುವ ಮತ್ತು ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉಭಯ ದೇಶಗಳ ಹಂಚಿಕೆಯ ದೃಷ್ಟಿಕೋನ ಸಾಕಾರಗೊಳ್ಳಲಿದೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು ನಡೆಯಲಿರುವ 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಬಾಕರ್ ಮತ್ತು ಶಾಟ್ಪಟ್ ಪಟು ತಜಿಂದರ್ ಪಾಲ್ ಸಿಂಗ್ ತೂರ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಕಂಚಿನ ಪದಕ ಗೆದ್ದಿರುವ ಮನು ಬಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜಿಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ ಅಕ್ಟೋಬರ್ 4 ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈ ಬಾರಿ 45 ದೇಶಗಳು ಮತ್ತು ಪ್ರದೇಶಗಳ ಕ್ರೀಡಾಪಟುಗಳು 43 ಕ್ರೀಡೆಗಳ 469 ಪದಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಪಿ ವಿ ಸಿಂಧು, ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು ಭಾರತದ ಅಭಿಯಾನವನ್ನು ಮುನ್ನಡೆಸಲಿದ್ದಾರೆ. ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬೋರ್ಗೊಹೈನ್ ಹಾಗೂ ಕುಸ್ತಿಯಲ್ಲಿ ಅಮನ್ ಸೆಹ್ರಾವತ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು. ಪ್ರಧಾನಿ ನರೇಂದ್ರ ಮೋದಿಯವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಭಾವಗೀತೆ ಕೆ ಎಸ್ ನರಸಿಂಹಸ್ವಾಮಿರವರ ಸುಂದರ ಕವನ. ನರಸಿಂಹನಾಯಕ್ ಅವರು ಧ್ವನಿಯಾಗಿದ್ದಾರೆ. ಕೇಳ್ತಾರೆ FM ರೈನ್ಬೋ.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೆ ಸಕ್ಕರೆ.
1: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
0: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
1: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
0: ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಸ್ನೇಹಿತರೆ, ಕೇಳ್ತಾ ಇದ್ರ ಎಫ್ ಎಂ ರೇನ್ಬೋ ಕನ್ನಡ ಕವನವಿಲ್ಲ ಸ್ಟುಡಿಯೋ. ಸಮಯ ಆಗ್ತಾ ಇದೆ ಇನ್ನೇನು 8 ಗಂಟೆ. ಇನ್ನು ಮುಂದೆ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವೆರಿ ಗುಡ್ ಮಾರ್ನಿಂಗ್ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ ನಲ್ಲಿ ಹೆಲ್ಲೋ ಕರ್ನಾಟಕ ಸ್ಟುಡಿಯೋ ಸಮಯ ಆಗಿದೆ 8:30. ಸುಂದರ ಹಾಡುಗಳನ್ನ ಕೇಳ್ತಾ ಮಾತುಕತೆಯನ್ನ ಮುಂದುವರೆಸೋಣ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.

ಮ್ಯೂಸಿಕಲ್ ಇಯರ್ಸ್ ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ಹೆಲೋ ಕರ್ನಾಟಕ. ಸೊ ಇವತ್ತಿನ ಹೆಲೋ ಕರ್ನಾಟಕದಲ್ಲಿ ಒಂದು ವಿಶೇಷ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಬೆಳಗ್ಗೆ ಎದ್ದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡ್ತಾ ರೇಡಿಯೋ ಕೇಳ್ತಾ ಇರೋವಂತಹ ನಿಮ್ಮ ಮನಸ್ಸಿಗೆ ಮತ್ತು ಮನೆಗೆ ಮತ್ತೊಮ್ಮೆ ಶುಭೋದಯ ಅಂತ ಹೇಳ್ತಾ ಇದ್ದೀವಿ. ಹೊರಗಡೆ ವಾತಾವರಣ ನೋಡಿ, ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ತುಂಬ ತಂಪಾಗಿರುತ್ತೆ. ತಂಪಾಗಿರುತ್ತೆ ಅನ್ನೋದಕ್ಕಿಂತ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಲ್ವಾ? ಬಿಸಿಲು ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತಾ ಇದೆ, ಅಲ್ಲಲ್ಲಿ ಮಳೆ ಕೂಡ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಎನಿವೇ, ಹೊರಗಡೆ ವಾತಾವರಣ ಚೆನ್ನಾಗಿದೆ, ಆದರೆ ಮನೆಯ ಒಳಗಡೆ ಶುಚಿ ರುಚಿಯಾದ ತಿಂಡಿ ತಿಂದಮೇಲೆ ಪ್ಲಾಸ್ಟಿಕ್ ಕವರ್ ಅಥವಾ ಕಸವನ್ನು ಎಲ್ಲಿ ಹಾಕ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಸೊ ಎನಿವೇ, ಇವತ್ತು ಅಂದರೆ ಇವತ್ತಲ್ಲ, ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ದೇಶಾದ್ಯಂತ ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನ ನಡೀತಾ ಇದೆ. ಈ ವರ್ಷದ ಥೀಮ್ ಏನು ಗೊತ್ತಾ? ಸ್ವಚ್ಛತೆಯಲ್ಲಿ ಸಹಭಾಗವಹಿಸುವಿಕೆ, ಸ್ವಚ್ಛ ಭಾರತ ವಿಕಸಿತ ಭಾರತ. ಅಂದರೆ ಸ್ವಚ್ಛತೆ ಅನ್ನೋದು ಬರೀ ಸರ್ಕಾರದ ಕೆಲಸ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಮನೆ ಒಳಗಡೆ ಒಂಚೂರು ಕಸ ಬಿದ್ದರೆ ತಕ್ಷಣ ಗುಡಿಸಿ ಕ್ಲೀನ್ ಮಾಡಿಬಿಡ್ತೀವಿ, ಆದರೆ ಮನೆ ಬಾಗಿಲಿನಿಂದ ಹೊರಗಡೆ ರಸ್ತೆಗೆ ಏನಾದ್ರು ಬಂದರೆ ಅಯ್ಯೋ ಅದು ಮುನ್ಸಿಪಾಲ್ಟಿ ಅವ್ರ ಕೆಲಸ ಬಿಡು ಅಂತ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ? ಆ ರಸ್ತೆ, ಆ ಪಾರ್ಕು, ಆ ಬಸ್ ಸ್ಟ್ಯಾಂಡ್ ಎಲ್ಲ ಕೂಡ ನಮ್ಮದೇ ಅಲ್ವಾ? ಈ ಭಾವನೆ ಇಷ್ಟು ಮುಖ್ಯ ಆಗುತ್ತೆ ಅಲ್ವಾ? ಸೊ ನೀವೇ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಈ ಹೊತ್ತಿನಲ್ಲಿ. ಮುಂದಿನ ಸುಂದರ ಗೀತೆ ಮೈನಾ ಚಿತ್ರದ ಹಾಡು, ನಿತ್ಯಾಮನನ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಎಫ್ ಎಂ ರೈನ್ಬೋ.

0: ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ

0: ಕಣ್ಣಿನಲ್ಲಾಗುವ ಬದಲಾವಣೆಗಳು. ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ, ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ ಆಟವಾಡುತ್ತಾ ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಹಲೋ ಕರ್ನಾಟಕ. ಎನಿವೆ, ನಾವು ಮಾತಾಡ್ತಾ ಇದ್ವಿ ಸ್ವಚ್ಛತೆ ಬಗ್ಗೆ. ಸೊ ನಾವು ಮಾಡುವಂತಹ ಪ್ರತಿಯೊಬ್ಬರೂ ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ಕ್ರಾಂತಿಯನ್ನೇ ತರಬಲ್ಲಂಥದ್ದು. ಸೊ ಒಣಕಸ ಹಸಿಕಸನ ಬೇರ್ಪಡಿಸೋದು ತುಂಬ ಸುಲಭವಾಗಿರುವಂಥ ಕೆಲಸ ಇದು ಮನೆಯಲ್ಲಿ ಮಾಡೋದಕ್ಕೆ. ಸೊ ಇದು ಪೌರಕಾರ್ಮಿಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ ಮುಂದೆ ಅದನ್ನು ಬೈಫರ್ಕೇಟ್ ಮಾಡೋದಕ್ಕೆ. ಹಾಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ನಿಲ್ಲಿಸಬೇಕು. ಬಹಳಷ್ಟು ಜನ ಇದನ್ನು ಹೇಳ್ತಾನೆ ಇರ್ತಾರೆ, ಆದರೆ ಉಪಯೋಗಿಸೋದು ನಿಲ್ಲೋದೇ ಇಲ್ಲ. ಸೊ ಆದಷ್ಟು ಆಚೆ ಹೋಗಬೇಕಾದ್ರೆ ಕ್ಲಾತ್ ಬ್ಯಾಗ್, ಬಟ್ಟೆ ಚೀಲಗಳನ್ನ ತೊಗೊಂಡು ಹೋಗಿ. ಹಾಗೆ ಮನೆಯಲ್ಲಿ ಬೇಡವಾದ ವಸ್ತುಗಳಿಂದ ಸುಂದರವಾದ ಕಲಾಕೃತಿಗಳನ್ನು ಅಥವಾ ಗಿಡ ನೆಡಲು ಕುಂಟಗಳನ್ನಾಗಿ ನಾವು ಮಾಡಿಕೊಳ್ಳಬಹುದು. ಈ ಸ್ವಚ್ಛತಾ ಹಿ ಸೇವಾ ಅಭಿಯಾನದಲ್ಲಿ ನಾವು ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಾಗಿದ್ದಂದರೆ ಸಫಾಯಿ ಮಿತ್ರರನ್ನು, ಅಂದರೆ ಸ್ಯಾನಿಟೇಷನ್ ವರ್ಕರ್ಸನ್ನು. ಬೆಳಗ್ಗೆ ನಾವೆಲ್ಲ ನಿದ್ದೆಯಿಂದ ಏಳೋಕ್ ಮುನ್ನೆ ಬೀದಿಗಳನ್ನು ಗುಡಿಸಿ ಶುಚಿಗೊಳಿಸಿ ಆ ಕೈಗಳಿಗೆ ಶುಚಿಗೊಳಿಸುವಂತಹ ಆ ಕೈಗಳಿಗೆ ಒಂದು ದೊಡ್ಡ ಸಲಾಮನ್ನು ಕೊಡಬೇಕು. ಹಾಗೆ ಆರೋಗ್ಯ ಮತ್ತು ಗೌರವ ಆರೋಗ್ಯ ಕಾಪಾಡೋದು ಕೂಡ ನಮ್ಮ ಹೊಣೆ, ಹಾಗೆ ಅವರ ಗೌರವವನ್ನು ಕಾಪಾಡೋದು ಕೂಡ ನಮ್ಮ ಹೊಣೆ. ಹಾಗಾಗಿ ರಸ್ತೆಯಲ್ಲಿ ಕಸ ಆದಷ್ಟು ಎಸೆಯದೆ ಇರೋದೇನೆ ಅವರಿಗೆ ಕೊಡಬಹುದಾದಂತಹ ದೊಡ್ಡ ಗೌರವ. ಸೊ ಮತ್ತೆ ಸುಂದರ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ ಮೂಡಿ ಬರ್ತಾ ಕೇಳ್ತಾರೆ ಎಫ್ ಎಂ ರೈನ್ಬೋ.

0: ಕೇಳ್ತಾ ಇದ್ರಾ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಸ್ವಚ್ಛತಾ ಹಿ ಸೇವಾ ಹಿ ಸೇವಾ ಬಗ್ಗೆ ಮಾತಾಡ್ತಾ ಇದ್ವಿ, ಅಭಿಯಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಎನಿವೇ, ಇದು ನಡೀತಾ ಇರುವಂತಹ ಅಭಿಯಾನ. ಬಹಳಷ್ಟು ಜನ ಇದರಲ್ಲಿ ಬಹಳ ಇಂಟ್ರೆಸ್ಟ್ ಇಟ್ಟು ವಾಲಂಟಿಯರಿಂಗ್ಗೆ ಇಳಿತಾ ಇದ್ದಾರೆ. ಸೊ ನಾವು ವಾಸಿಸುವಂಥ ಏರಿಯಾ, ಶಾಲೆ ಅಥವಾ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸೋದಕ್ಕೆ ತಿಂಗಳಲ್ಲಿ ಅಟ್ಲೀಸ್ಟ್ 1 ಗಂಟೆಯನ್ನು ನೀಡಬಹುದು ಅಂತ ಅನಿಸುತ್ತೆ. ನಿಮ್ಮ ಏರಿಯಾನಲ್ಲೂ ಕೂಡ ನೀವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಿದ್ರೆ ಅದರ ಜೊತೆ ಕೈ ಜೋಡಿಸಿ, ಹಾಗೆ ನಿಮ್ಮ ಸುತ್ತಮುತ್ತ ಇರೋವರೆಗೂ ಕೂಡ ಇದರ ಬಗ್ಗೆ ಪ್ರೇರೇಪಿಸಿ. ನೆನ್ಪಿಡಿ, ಸ್ವಚ್ಛತೆ ಅನ್ನೋದು ಒಂದು ದಿನದ ಕೆಲಸ ಅಲ್ಲ, ಅದೊಂದು ಜೀವನ ಶೈಲಿ. ಸೊ ನಮ್ಮ ಊರು ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಭಾರತ ವಿಕಸಿತವಾಗುತ್ತೆ. ಸೊ ಮತ್ತಷ್ಟು ಮಾತಾಡೋಣ ಮುಂದೆ ಅಂತ ಹೇಳ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಮಯ ಏನೇನಾಗ್ತಾ ಇದೆ, 8:55. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಕೇಳಿ ಆಯುಷ್ವಾಣಿ.
1: ಯುನಾನಿ ವೈದ್ಯ ಪದ್ಧತಿಯು ಪ್ರಾಚೀನ ವೈದ್ಯ ಪದ್ಧತಿ ಹಾಗೂ ವೈಜ್ಞಾನಿಕವಾಗಿದ್ದು ಇದರ ಮೂಲ ಗ್ರೀಸ್ ದೇಶವಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಜನಕ ಹಿಪ್ಪೊಕ್ರೇಟ್ಸ್. ಈ ಪದ್ಧತಿಯು ಗ್ರೀಸ್ ದೇಶದಿಂದ ರೋಮ್, ಈಜಿಪ್ಟ್, ಮಧ್ಯ ಏಷ್ಯಾ ಭಾಗಗಳಾದ ಪರ್ಷಿಯಾ, ಇರಾನ್, ಅರಬ್ ಮುಂತಾದ ದೇಶಗಳಲ್ಲಿ ತನ್ನ ಛಾಪನ್ನು ಮೂಡಿಸಿ ಹಾಗೂ ಅಪಾರ ಕೊಡುಗೆಯನ್ನು ಕೊಟ್ಟು ಭಾರತ ದೇಶದಲ್ಲಿ ನೆಲೆಯೂರಿ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಒಂದಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಸಿದ್ಧಾಂತದಲ್ಲಿ 4 ಧಾತುಗಳು ಅಂದರೆ ಅರ್ಕಾನ್, 4 ದೋಷಗಳು ಅಖ್ಲಾತ್ ಹಾಗೂ ಪ್ರಕೃತಿ ಮೂಲಭೂತವಾಗಿರುತ್ತದೆ. ಮನುಷ್ಯನ ಜೀವನದಲ್ಲಿ ದೈಹಿಕ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಮಾನಸಿಕ ಆರೋಗ್ಯಕ್ಕೆ ಕೊಡಬೇಕೆಂದು ಯುನಾನಿ ವೈದ್ಯರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ವೃದ್ಧರವರೆಗೆ ಮಾನಸಿಕ ಒತ್ತಡಗಳಿಂದ ಆಗುವ ಅನಾಹುತಗಳನ್ನು ನೋಡುತ್ತಲೇ ಇರುತ್ತೇವೆ. ರೋಗವನ್ನು ಗುಣಪಡಿಸುವುದಕ್ಕಿಂತ ಅದನ್ನು ತಡೆಗಟ್ಟುವುದೇ ಮೇಲೆಂದು ನಮ್ಮ ಯುನಾನಿ ವೈದ್ಯ ಪದ್ಧತಿಯು ಅನುಮೋದಿಸಿದೆ. ಮನುಷ್ಯನ ಆರೋಗ್ಯಕ್ಕೆ ಆಹಾರ ಹೇಗೆ ಮುಖ್ಯವೋ ಹಾಗೆಯೇ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯ ನಿದ್ರೆ, ಚಟುವಟಿಕೆ, ಪೌಷ್ಟಿಕ ಆಹಾರ ಸೇವನೆ ಅತ್ಯಂತ ಮುಖ್ಯವಾಗಿರುತ್ತದೆ. ಬಹಳ ಹಿಂದೆಯೇ ನಮ್ಮ ಹಕೀಮರು ಮಾನಸಿಕ ಒತ್ತಡ, ಖಿನ್ನತೆ, ನೆನಪಿನ ಶಕ್ತಿಯ ಕುಂದುವಿಕೆ, ಮಾನಸಿಕ ತಳಮಳ ಮುಂತಾದ ಕಾಯಿಲೆಗಳ ಕಾರಣ, ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಯ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುತ್ತಾರೆ. ಯಾವ ಶಕ್ತಿಯಿಂದ ನಮ್ಮ ಮೆದುಳಿನ ಕಾರ್ಯಗಳು ಸರಿಯಾಗಿ ನಡೆಯುವುದೋ ಅದನ್ನು ಹುವತೆ ನಫ್ಸಾನಿಯಾ ಎಂದು ಕರೆಯುತ್ತಾರೆ. ಮೆದುಳಿನ ಎಲ್ಲಾ ಕ್ರಿಯೆಗಳು ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಮನಸ್ಸಿನ ಆರೋಗ್ಯವು ನಮ್ಮ ಆಂತರಿಕ ಹಾಗೂ ಸುತ್ತಮುತ್ತಲಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಅದರಲ್ಲಿ ಏನೇ ಏರುಪೇರಾದರೂ

0: ಇತರ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಶರೀರ ಹಾಗೂ ಮನಸ್ಸು ಒಂದರ ಮೇಲೊಂದು ಪ್ರಭಾವಿತವಾಗಿರುತ್ತದೆ. ಮೆದುಳಿನ ಸ್ವಂತ ಪ್ರಕೃತಿಯಲ್ಲಿ ಬದಲಾವಣೆಯಾದದ್ದಲ್ಲಿ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತದೆ. ಯುನಾನಿ ಪದ್ಧತಿಯಲ್ಲಿ ಮಾನಸಿಕ ಕಾಯಿಲೆಗಳ ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಗಳು ಲಭ್ಯವಾಗಿರುತ್ತದೆ. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ತಿಳಿಸಿರುವಂತೆ ವಾಯುವಿಹಾರ, ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಪದಾರ್ಥಗಳ ಸೇವನೆ, ಕೆಲವು ದ್ರವ್ಯಗಳಿಂದ ಅಥವಾ ಎಣ್ಣೆಗಳಿಂದ ನುತೂಲ್ ಮಾಡುವುದು, ಮಸಾಜ್ ಮಾಡುವುದು, ಹಮಾಮ್ ಮಾಡಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ತೊಂದರೆ ಇದ್ದಲ್ಲಿ ತಮ್ಮ ಮನೆಯವರ ಜೊತೆಯಲ್ಲಿ ಮುಕ್ತವಾಗಿ ಮಾತಾಡುವುದು, ವ್ಯಾಯಾಮ ಮಾಡುವುದು ಹಾಗೂ ಸೂಕ್ತ ಪರಿಹಾರಗಳನ್ನು ತಜ್ಞ ವೈದ್ಯರ ಸಲಹೆ ಪಡೆಯುವುದು ಉತ್ತಮವೆಂದು ತಿಳಿಸಿರುತ್ತಾರೆ. ಕೋಪ, ತಳಮಳ, ಖಿನ್ನತೆ ಇತ್ಯಾದಿಗಳಿಂದ ದೂರವಿರುವುದು ಸೂಕ್ತ. ಗ್ರಹಣ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಧ್ಯಾನವನ್ನು ರೂಢಿಸಿಕೊಳ್ಳುವುದು, ಜಾಗದ ಬದಲಾವಣೆ, ಒಳ್ಳೆಯ ಸಂಗೀತ ಆಲಿಸುವುದು, ಸುಗಂಧ ಭರಿತ ದ್ರವ್ಯಗಳಿಂದ ಚಿಕಿತ್ಸೆ ಮಾಡುವುದರಿಂದ ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಯಾವುದೇ ಮಾನಸಿಕ ತೊಂದರೆಗಳಲ್ಲಿ ಸೂಕ್ತ ಯುನಾನಿ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸಿದವರು ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಹದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ ನಲ್ಲಿ ಸಖತ್ ಸಾಂಗ್ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 9:01. ಈ ಹೊತ್ತಿನಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ನೀವು ಕೇಳಬಹುದು. ತುಂಬಾ ಸಿಂಪಲ್ ರೀ, ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಹಾಡಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480101013. ಸೊ ನಿಮ್ಮ ಮೆಸೇಜ್ಗಳು ಈ ಸಂಖ್ಯೆಗೆ ಬರಬೇಕು. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಲವ್ ಮೊಕ್ಟೇಲ್ ಚಿತ್ರದ ಸೂಪರ್ ಹಿಟ್ ಹಾಡು ವೇ ಶ್ರುತಿ ಹಾಗೂ ನಕುಲ್ ಅಭ್ಯಂಕರ್ ಅವರ ಧ್ವನಿಯಲ್ಲಿ, ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ. ಅದಾದ ನಂತರ ಮತ್ತೊಂದು ಐಕಾನಿಕ್ ಹಾಡು, ಮೈಸೂರು ಮಲ್ಲಿಗೆ ಚಿತ್ರದ ಹಾಡು, ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ, ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಬೆಳಗ್ ಬೆಳಗ್ಗೆ ಇದು ನಮ್ಮಿಷ್ಟದ ಹಾಡು ಕೇಳೋ ಮಜಾನೇ ಬೇರೆ ಅಲ್ವಾ? ಸೊ ಎನಿವೇ, ಆ ಮಜವನ್ನ ನಾವು ನಿಮಗೆ ಕೊಡೋದಕ್ಕೆ ತಯಾರಾಗಿದ್ದೀವಿ. ನಿಮ್ಮಿಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಈ ಹೊತ್ತಿನಲ್ಲಿ ಪ್ರಸಾರ ಆಗುತ್ತೆ. ನಿಮಗೆ ಯಾವ ಹಾಡು ಬೇಕು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಮೆಸೇಜಸ್ನ ಕಳಿಸ್ಬೇಕು. ಮುಂದೆ ಮತ್ತೆರಡು ಸೂಪರ್ ಹಿಟ್ ಹಾಡುಗಳು. ಚಿತ್ರ ಅವರ ಧ್ವನಿಯಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಸುಂದರ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ. ಅದಾದ ನಂತರ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ರೋಮಿಯೋ ಚಿತ್ರದ ಸೂಪರ್ ಹಿಟ್ ಹಾಡು, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಎಫ್ಎಂ ರೈನ್ಬೋ.

ಅರಕಲಗೂಡು ಇಂದ ಹಾಸನ ಜಿಲ್ಲೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡರ ವಿಠಲಪುರದಿಂದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮತೇಗೌಡ ಅವರು ಹಾಡ್ಲಿ ಮಲ್ಲವಳ್ಳಿ ತಾಲೂಕಿಂದ, ಅನಿಲ್ ಗ್ರಾಮ್ ಪುರೋಹಿತ್ ಹಾಗೂ ನಾಗರಾಜ್ ಅವರು ಬಿಟಿಎಂ ಲೇಔಟ್ನಿಂದ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬಹುದು. ಸೊ ಮರೀದೇ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. 9480909013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಸೊ ವಾಟ್ಸಪ್ನ ಮುಖಾಂತರ ನೀವು ನಮಗೆ ಮೆಸೇಜಸ್ನ ಕಳಿಸ್ಬೋದು. ಮುಂದೆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್. ಎ ಚಿತ್ರದ ಸೂಪರ್ ಹಿಟ್ ಹಾಡು, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಗುರುಕಿರಣ್ ಅವರ ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ರಥಸಪ್ತಮಿ ಚಿತ್ರದ ಸೂಪರ್ ಹಿಟ್ ಹಾಡು, ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿವುದಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೇನ್ಬೋ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಮತ್ತು 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಮತ್ತೊಮ್ಮೆ ವೆರಿ ಗುಡ್ ಮಾರ್ನಿಂಗ್ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ಲಲ್ಲಿ ಸಖತ್ ಸಾಂಗು. ಇನ್ನು ಬಹಳಷ್ಟು ಜನರ ಸಂದೇಶಗಳು ಹರಿದು ಬರ್ತಾ ಇವೆ. ಅನುಷಾ ಅವರು ಮೆಸೇಜ್ ಕಳಿಸಿದ್ದಾರೆ, ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ, ಶರತ್ ಹಾಗೂ ಪದ್ಮಜ ಭಿಡೆ ಹಂಪಿನಗರ ಬೆಂಗಳೂರಿನಿಂದ, ಯಾರಿದು ಗಾನ ಸುಮಾ ಪಟ್ಟಸೋಮನಹಳ್ಳಿ ಇಂದ ಮೆಸೇಜ್ ಕಳಿಸಿದ್ದಾರೆ, ಹಾಗೆ ಹೆಬ್ಬಾಳದಿಂದ ರಮೇಶ್ ಅವರು, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಡಾಕ್ಟರ್ ಬಾಬು, ಡಾಕ್ಟರ್ ಫರ್ಹಾನ ಜೆ ಸಿ ನಗರ್ ಬೆಂಗಳೂರಿಂದ ಮೆಸೇಜ್ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಯೋಗೇಶ್ ಎಂ ಸಿ ಅವರು ಚಾಮರಾಜನಗರದಿಂದ ಮೆಸೇಜ್ ಮಾಡಿದ್ದಾರೆ, ನಾಗೇಂದ್ರ ತಾವರಗೆರೆ ಕುಣಿಗಲ್ ತಾಲೂಕಿಂದ. ಇದರ ಜೊತೆಗೆ ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಮೆಸೇಜ್ ಮಾಡಿದ್ದಾರೆ. ಸಾಂಗ್ಲಿ ಜಿಲ್ಲೆ ಜತ್ದಿಂದ ಅಫ್ಸದ್ ಹುಜ್ರೆ ಅವರು, ಸೈಫುಲ್ಲಾ ಸಹಬತ್, ಕಿರತ್ ಹುಜ್ರೆ, ರೆಹಾನ್ ಶೇಖ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನಿಮಿಷದ ಹಾಡುಗಳು ನಿಮಗೋಸ್ಕರ ಅಂತ ಟ್ಯೂನ್ ಆಗಿದೆ. ಮುಂದೆ ರಾಮ್ ಚಿತ್ರದ ಸೂಪರ್ ಹಿಟ್ ಹಾಡು, ಪುನೀತ್ ರಾಜ್ಕುಮಾರ್ ಹಾಗೂ ಸುರೇಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ಅದಾದ ನಂತರ ಸಾಂಗ್ಲಿಯಾನ ಚಿತ್ರದ ಮತ್ತೊಂದು ಸೂಪರ್ ಹಿಟ್ ಹಾಡು, ಎಸ್ ಪಿ ಬಿ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಹಾಡಿಗೆ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.

ಕೇಳ್ತಾ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ ನಲ್ಲಿ ಸಖತ್ ಸಾಂಗು. ಶ್ವೇತಾ ಶ್ರಾವ್ ಎಸ್ ರಾವ್ ಅವರು ಸುಳ್ಯದಿಂದ ಮೆಸೇಜ್ ಮಾಡಿದ್ದಾರೆ. ನಾಗೇಶ್, ದೀಪಾ ಜಾರ್ವಿಕ್, ಋತ್ವಿಕ್ ನಂದಿನಿ ಅವರು ಹಾಸನದಿಂದ, ಯಾರಿದು ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಯಶೋಧ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಇಚಲರ್ ಕರಂಜಿ ಮಹಾರಾಷ್ಟ್ರದಿಂದ ಮೆಸೇಜ್ ಕಳಿಸಿದ್ದಾರೆ. ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಇವರ ಜೊತೆಗೆ ಅನಂತ್ ಮೂರ್ತಿ ಅವರು ಶೃಂಗೇರಿಯಿಂದ, ನಂದಿನಿ ಮಾಲ್ತಿ ಶ್ರೀಧರ್ ಶಶಿಧರ್ ಸಾಗರದಿಂದ, ಷಣ್ಮುಖ ಅವರು ಹಳೆಬಾತಿ ಗ್ರಾಮದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಆಶಾ ಶ್ರೀನಿವಾಸ್ ಅವರು ಕೂಡ ಬಿನ್ನಿಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಶ್ರುತಿ ವಿಜೇತ ಅವರು ವಿಜಯಪುರದಿಂದ, ಹೆಚ್ ಡಿ ಕೋಟೆಯಿಂದ ಜೀವನ್ ಅವರು, ಹಾಗೆ ಶಕುಂತಲಾ ಶಂಕರ್ ಮಂಡ್ಯದಿಂದ ಮೆಸೇಜ್ ಕಳಿಸಿದ್ದಾರೆ. ವೀಕೆಂಡ್ ಸಖತ್ ಸಾಂಗ್ ಕೇಳ್ತಾ ಇದ್ದೀವಿ, ಮನಸ್ಸು ಹಗುರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಲತಾಜ್ ದಿನೇಶ್ ಗಂಗುಂಡನಹಳ್ಳಿಯಿಂದ. ಜೊತೆಗೆ ಸತೀಶ್ ಎನ್ ಎಚ್ ನಗರಕೆರೆಯಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಅವರು ಚನ್ನನಗುಂಟೆ ಶಿರಾಯಿಂದ ಮೆಸೇಜ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಇಷ್ಟದ ಹಾಡುಗಳು ಇವತ್ತಿನಲ್ಲಿ ನಿಮಗೋಸ್ಕರ ಅಂತ ಪ್ರಸಾರವಾಗ್ತಾ ಇದೆ. ಕರ್ಪೂರದ ಗೊಂಬೆ ಚಿತ್ರದ ಸೂಪರ್ ಹಿಟ್ ಹಾಡು, ಚಿತ್ರ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ, ಅದಾದ ನಂತರ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬಯಲುದಾಲಿ ಚಿತ್ರದ ಸೂಪರ್ ಹಿಟ್ ಹಾಡು ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಖತ್ ಸಾಂಗು. ಇನ್ನು ಬಹಳಷ್ಟು ಜನ ಮೆಸೇಜಸ್ನ ಕಳಿಸಿದ್ದಾರೆ. ನಂದೀಶ್ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ರಚ್ಚಯ್ಯ ಎಂ ಹಿರೇಮಠ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ ಮುಳವಾಡಿಂದ. ಜೊತೆಗೆ ಸನ್ನಿಧಿ ಅನುಶ್ರೀ ಸುಪ್ರೀತಾ ಶ್ರೀನಿವಾಸ್ ಕೋಣನಕೆರೆ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಯಾರಿದು ಯಶಸ್ವಿನಿ ಗಿರಿಜಮ್ಮ ಅವರು ಅನ್ನಪೂರ್ಣ ಬಡಾವಣೆ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಮೆಸೇಜ್ ಕಳಿಸಿದ್ದಾರೆ. ನವೀನ್ ಕಾವ್ಯ ವ್ಯೂವರ್ಸ್ ಕಾಲೋನಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಅರವಿಂದ್ ಕುಮಾರ್ ರಾಜೇಶ್ವರಿ ವೆಂಕಟೇಶ್ವರ ಅವರು ರಾಯಚೂರಿಂದ ಮೆಸೇಜ್ ಕಳಿಸಿದ್ದಾರೆ. ಯಾರಿದು ಚೈತ್ರ ಅನ್ನೋರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಅವರ ಮೋಹನ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ನಂಬರ್ ರನ್ನಿಂಗ್ ವಿತ್ 1423 ನೀವು ಹೆಸರು ಹಾಕೋದನ್ನು ಮರೆತುಬಿಟ್ಟಿದ್ದೀರಿ. ಹಾಗೆ ಆನಂದ್ ಅವರು ಇಂಡಿ ತಾಲೂಕಿಂದ, ಹಿರಿಯೂರು ತಾಲೂಕು ಇಂದ, ಚಿತ್ರದುರ್ಗ ಜಿಲ್ಲೆಯಿಂದ ಅನಿತಾ ಅನಂತರಾಜು ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ, ಯಾರಿದು ರಾಜೇಶ್ ರಾಜ್ಕುಮಾರ್ ಕಾವೇರಿ ಸ್ವರೂಪ್ ಸಾನ್ವಿಕಾ ಕಲಬುರಗಿಯಿಂದ ಶಹಬಾದ್ನಿಂದ ಮೆಸೇಜ್ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಕಡೆಯದಾಗಿ ಬೆಲ್ ಬಾಟಮ್ ಚಿತ್ರದ ಸೂಪರ್ ಹಿಟ್ ಹಾಡು ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ ಎಂ ರೈನ್ಬೋ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ವೆರಿ ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ. ಎದ್ದು ಕಾಫಿ ಸಿಪ್ ಮಾಡ್ತಾ ಇದ್ದೀವಿ, ಆಲ್ರೆಡಿ 10 ಗಂಟೆ ಆಗೋಗಿದೆ. ನಮ್ಮ ಲೈಫಲ್ಲಿ ಎಷ್ಟೇ ಏರಿಳಿತಗಳು ಬರಲಿ, ಒಂದು ಫೇಸ್ ನೆನಪಾದ ತಕ್ಷಣ ಮನಸ್ಸಿನಲ್ಲಿ ಒಂದು ಸಣ್ಣ ಸ್ಮೈಲ್ ಖಂಡಿತ ಬರುತ್ತೆ. ಅದೇನಂದರೆ ಕಾಲೇಜ್ ಡೇಸ್ ಅಲ್ವಾ. ಬೆಂಚ್ ಫಸ್ಟ್ ಬೆಂಚ್ಗಳ ಜಗಳ, ಲಾಸ್ಟ್ ಬೆಂಚ್ ತಮಾಷೆ, ಅಟೆಂಡೆನ್ಸ್ ಶಾರ್ಟೇಜ್ ಭಯ, ಕ್ಯಾಂಟೀನಲ್ಲಿ ಚಾಟ್ಸ್ ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು, ಆ ಕ್ಯಾಂಟೀನ್ನ ಚೇರ್ಗಳು, ಆ ಕಣ್ಗಳು ಕದ್ದು ಕದ್ದು ನೋಡೋ ಮೊದಲ ಪ್ರೀತಿ, ಹಬ್ಬ ನೆನಪಾಗ್ತಿದ್ದಂಗೆ ವಾಚ್ ಹಿಂದಕ್ಕೆ ಓಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ಇವತ್ತು ನಮ್ಮ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆಯಲ್ಲಿ ಸೊ ನಮ್ಮ ಗಾಂಧಿನಗರದ ಬೆಳ್ಳಿ ಪರದೆಯಲ್ಲಿ ಮೂಡಿ ಬಂದಂತಹ ಕೆಲವು ಕಾಲೇಜ್ ಲೈಫ್ ಸಿನಿಮಾಗಳ ಡಿಜಿಟಲ್ ಮೆಮೊರಿ ಆಲ್ಬಮ್ ಅನ್ನು ಓಪನ್ ಮಾಡುವ ಸಮಯನ. ಸೊ ಕಾಲೇಜ್ ಲೈಫ್ ಅಂದರೆ ನಾವು ಚಿತ್ರಗಳಲ್ಲಿ ನೋಡೋ ರೀತಿ ಖಂಡಿತ ಇರೋದಿಲ್ಲ, ಬಹಳಷ್ಟು ಜನರಿಗೆ ಇದು ಅನುಭವಕ್ಕೂ ಕೂಡ ಬಂದಿರುತ್ತೆ. ಆದರೆ ತೆರೆ ಮೇಲೆ ನೋಡುವಂತಹ ಕಾಲೇಜ್ ಲೈಫ್ ನಿಜಕ್ಕೂ ತುಂಬ ಖುಷಿ ಕೊಡುವಂಥದ್ದು ಅಲ್ವಾ. ಆದರೆ ಎಲ್ಲ ಸೀನ್ಗಳು ಇಲ್ಲದೇ ಇದ್ರೂ ಕೂಡ ಆ ಕೆಲವೊಂದಿಷ್ಟು ಸಂತೋಷಗಳು ನಮ್ಮ ಜೀವನದಲ್ಲೂ ಕೂಡ ನಾವದನ್ನು ಅನುಭವಿಸಿರ್ತೀವಿ. ಸೊ ಆ ಸುತ್ತ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ. ಈ ಕಾಲೇಜ್ ಲೈಫ್ ಬಗ್ಗೆ ಮಾತಾಡಬೇಕಾದ್ರೆ ನಾಗರಹಾವು ಚಿತ್ರ ಖಂಡಿತ ನೆನಪಾಗತ್ತೆ. ಸೊ ನಮ್ಮ ಕರಾಳ ಜಗತ್ತಿನ ಕೃಷ್ಣಮುರ್ಗ ಅಥವಾ ಸಾಹಸಸಿಂಹ ವಿಷ್ಣುವರ್ಧನ್ ಅವರ ರಾಮಾಚಾರಿ ಪಾತ್ರ, ಶಿಸ್ತಿನ ಮಾಸ್ಟರ್ ಚಾಮಯ್ಯ ಮತ್ತು ಆ ಕೋಪಿಷ್ಟ ವಿದ್ಯಾರ್ಥಿಯ ಬಾಂಡಿಂಗ್ ಇದೆಯಲ್ಲ, ಏನು ಹೇಳಲಿಕ್ಕಾಗೋದಿಲ್ಲ. ಸೊ ಆಗಿನ ಕಾಲದ ಕಾಲೇಜ್ ಲೈಫ್ ಒಂದು ಥರದಲ್ಲಿ ಎಷ್ಟು ಸುಂದರವಾಗಿ ಇದರ ಮೇಲೆ ತಗೊಂಡು ಬಂದರು ಅನ್ನೋದನ್ನೇ ನಿಜಕ್ಕೂ ಖುಷಿಯಾಗುತ್ತೆ. ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ನಮಗೆ ಕಾಲೇಜ್ ಲೈಫ್ ಇಷ್ಟು ಸುಂದರವಾಗಿರಬಹುದು ಅಂತ ಒಂದು ಕಲ್ಪನೆಯನ್ನು ಕೊಟ್ಟಿದ್ದು ಅಂತಂದರೆ ಪ್ರೇಮಲೋಕ. 1984 ತೆರೆ ಕಂಡಂತಹ ಚಿತ್ರ, ರವಿಚಂದ್ರನ್ ಅವರು ಬಣ್ಣ ಬಣ್ಣದ ಪ್ರಪಂಚವನ್ನೇ ತಗೊಂಡು ಬಂದರು ನಮ್ಮ ಕಣ್ಮುಂದೆ. ಕಾಲೇಜ್ ಅಂದರೆ ಬೈಕ್ ರೇಸು, ರೊಮ್ಯಾನ್ಸ್, ಜಾಕ್ ಮ್ಯೂಸಿಕ್ ಇರಬಹುದು, ಹೊಸ ಇಂಡಸ್ಟ್ರಿಗೆ ಹೊಸ ಟ್ರೆಂಡನ್ನೇ ನಿರ್ಮಿಸಿಕೊಟ್ಟಂತಹ ಚಿತ್ರ ಇದಾಗಿತ್ತು. ಸೊ ಇವೆರಡರ ಹಾಡನ್ನು ಕೇಳಿಕೊಂಡು ಬರುವ ಸಮಯ ಇದು. ಹಾಗೆ ನಿಮಗೆ ಕಾಲೇಜ್ ಲೈಫ್ ಸುತ್ತಮುತ್ತ ತೆರೆದಂತಹ ಯಾವ ಚಿತ್ರ ತುಂಬ ಇಷ್ಟವಾಯಿತು, ಯಾಕೆ ಇಷ್ಟವಾಯಿತು, ಹಾಗೆ ನಿಮಗೆ ಆ ರೀತಿಯ ಚಿತ್ರಗಳಲ್ಲಿ ಯಾವ ಹಾಡು ತುಂಬ ಇಷ್ಟವಾಯಿತು ಅಂತ ನಮ್ಮೊಂದಿಗೆ ಖಂಡಿತ ಹಂಚ್ಕೊಳ್ಳಿ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಸೊ ಮುಂದೆ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಾಗರಹಾವು ಚಿತ್ರದ ಸೂಪರ್ ಹಿಟ್ ಹಾಡು, ಚಿವುದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ, ಅದಾದ ಮೇಲೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಹಾಗೂ ಲತಾ ಹಂಸಲೇಖ ಮತ್ತು ಸಂಗಡಿಗರ ಧ್ವನಿಯಾಗಿರುವಂತಹ ಪ್ರೇಮಲೋಕ ಚಿತ್ರದ ಸುಂದರ ಗೀತೆ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಕೇಳ್ತಾ ಇದ್ರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಕನ್ನಡ ಚಿತ್ರರಂಗದಲ್ಲಿ ಕಾಲೇಜ್ ಲೈಫ್ನ ಸುತ್ತ ಮುತ್ತ ಹೆಣದಂತಹ ಕನ್ನಡ ಚಲನಚಿತ್ರಗಳ ಬಗ್ಗೆ. 1995 ತೆರೆ ಕಂಡಂತಹ ಓಂ ಚಿತ್ರ, ಉಪಿಸರ್ ಡೈರೆಕ್ಷನ್, ಕಾಲೇಜ್ ಕೌಂಟರ್ನ ಕಾಂಪೌಂಡ್ನಲ್ಲಿದ್ದಂತಹ ಸಭ್ಯ ಹುಡುಗನ ಸುತ್ತಮುತ್ತ ಹೇಗೆ ಜೀವನ ಬದಲಾಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಶಿವಣ್ಣನ ಆ್ಯಕ್ಟಿಂಗ್ ನಿಜವಾಗ್ಲೂ ಸೂಪರ್ ಅಂತ ಹೇಳಬೇಕು. ಸೊ ಹಾಗೆ ಅಪ್ಪು ಚಿತ್ರ 2002 ತೆರೆ ಕಂಡಂತಹ ಚಿತ್ರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಗ್ರ್ಯಾಂಡ್ ಎಂಟ್ರಿ, ಕಾಲೇಜ್ ಕ್ಯಾಂಪಸ್ನಲ್ಲೇ ಶುರುವಾಗುವಂತಹ ಮಾಸ್ ಆ್ಯಕ್ಷನ್ ಲವ್ ಸ್ಟೋರಿ ಯಾರಿಗೆ ನೆನಪಿಲ್ಲ ಅಲ್ವಾ? ಇನ್ನೂ ಬಹಳಷ್ಟು ಜನ ಮೆಸೇಜಸ್ನ ಕೂಡ ಕಳಿಸಿದ್ದಾರೆ. ಯಾರಿದು ಅನುಷಾ ಅವರು ಮೆಸೇಜ್ ಮಾಡಿದ್ದಾರೆ, ಆನಂದ್ ಚಿತ್ರ ನನಗೆ ಬಹಳ ಇಷ್ಟವಾಗ್ತಿದೆ, ಕಾಲವನ್ನು ತಡೆಯೋದಕ್ಕೆ ಯಾರಿಗೂ ಆಗಲ್ಲ, ಒಂದು ಸಮಯ ಎಲ್ರಿಗೂ ಒಂದೊಂದು ಸಮಯ ಇದ್ದೇ ಇರುತ್ತೆ, ಸಿರಿವಂತನಿಗೊಂದು ಬಡವನಿಗೂ ಕೂಡ ಒಂದು ಸಮಯ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಹಳ ಖುಷಿಯಾಯಿತು ನಿಮ್ಮ ಮೆಸೇಜ್ನ ಓದಿ. ಹಾಗೆ ಯಾರಿದು ಮಾದೇವ್ ಕೊಪ್ಪಳ್ ದುಬೈನಿಂದ, ಕಾಲೇಜ್ ದಿನಗಳಂದರೆ ನೆನಪಾಗೋದು ನನಗೆ ಕಿರಿಕ್ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ. ಹೌದಲ್ಲ, ಕಿರಿಕ್ ಪಾರ್ಟಿ ಇತ್ತೀಚೆಗೆ ತೆರೆಗಂಡಂತಹ ಚಿತ್ರಗಳಲ್ಲಿ ಸೂಪರ್ ಹಿಟ್ ಆಗದಂತಹ ಚಿತ್ರ. ಸೊ ಕರೆಕ್ಟು, ಅದು ಕೂಡ ಕಾಲೇಜ್ ಲೈಫ್ನ ಸುತ್ತಮುತ್ತ ಬಂದಂತಹ ಚಿತ್ರ. ಜೊತೆಗೆ ಪ್ರತಿಮಾ ಸಾನ್ವಿ ಹೊಸನಗರದಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ, ನಮ್ಮ ಕಾಲೇಜ್ ದಿನಗಳಲ್ಲಿ ಗೆಜ್ಜನಾದ ಚಿತ್ರದ ಹಾಡುಗಳನ್ನು ಬಸ್ನಲ್ಲಿ ಕೇಳ್ತಾ ಹೋಗ್ತಾ ಇದ್ವಿ, ಆ ನೆನಪುಗಳೇ ಸುಂದರ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೆಸೇಜ್ಗಳನ್ನ ಓದ್ತಾ ಇದ್ರೇ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗ್ತಿದೆ. ಎನಿವೇ, ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ನ ನಂತರ. ಓಂ ಚಿತ್ರದ ಸೂಪರ್ ಹಿಟ್ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ಅಪ್ಪು ಚಿತ್ರದ ಮತ್ತೊಂದು ಸುಂದರ ಗೀತೆ, ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ. ಕೇಳ್ತಾರೆ FM ರೈನ್ಬೋ.

ಎಫ್ಎಂ ರೈನ್ಬೋ ಕನ್ನಡ ಕಾಮನವಿನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ನಾವು ಮಾತಾಡ್ತಾ ಇದ್ವಿ ಕಾಲೇಜ್ ಡೇಸ್ಗಳ ಬಗ್ಗೆ, ಹಾಗೆ ಕಾಲೇಜಿನ ಸುತ್ತಮುತ್ತ ಚಿತ್ರೀಕರಿಸ ಅಂದ್ರೆ ಕಥೆಯನ್ನ ಹೇಳಿದಂತಹ ಚಲನಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಹಳಷ್ಟು ಜನ ಇನ್ನು ಮೆಸೇಜಸ್ನ ಕಳಿಸ್ತಾ ಇದ್ದಾರೆ. ಹೆಬ್ಬಾಳದಿಂದ ರಮೇಶ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆಯಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ, ಭಾಳ ಇಷ್ಟವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಮಳೂರ್ ಟಿ ಕೆ ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ನಿಮ್ಮ ಮೆಸೇಜ್ನ ಓದ್ತಾ ಇದ್ದೀನಿ, ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ ಮೆಸೇಜ್ ಕಳಿಸಿದ್ದಾರೆ. ಕಾಲೇಜ್ ದಿನಗಳಂದ್ರೆ ರಾಜ್ ಅವರ ನ್ಯಾಯವೇ ದೇವರು, ಎರಡು ಕನಸು, ಒಲುವು ಗೆಲುವು ಚಿತ್ರ ನೆನಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಡುಗಳು ಬಹಳ ಇಷ್ಟವಾಯಿತು ಅಂತ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಮೊಗ್ಗಿನ ಮನಸ್ಸು, ಪ್ರೇಮ ಕೈದಿ, ನಿನಗಾಗಿ, ಖುಷಿ, ಇನ್ನು ಅನೇಕ ಸಿನಿಮಾಗಳು ನನಗೆ ಬಹಳ ಇಷ್ಟವ. ಕಾಲೇಜನ್ನು ಜ್ಞಾಪಿಸುವಂತಹ ಚಿತ್ರಗಳಲ್ಲಿ ಇವುಗಳು ಕೂಡ ಇದೆ ಅಂತ ಪಲ್ಲವಿಗೌಡ ಅವರು ಮೈಸೂರು ರಸ್ತೆ ಬೆಂಗಳೂರಿಂದ ಮೆಸೇಜ್ ಕಳಿಸಿದ್ದಾರೆ. ಪ್ರೇಮಲೋಕ ಚಿತ್ರ ಬಹಳ ಇಷ್ಟವಾಗಿತ್ತು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಸತೀಶ್ ಅವರು ಉಡುಪಿಯಿಂದ. ಸೊ ಅಲ್ಲಿ ಪ್ರೇಮಲೋಕದ ಹಾಡುಗಳಿಗೆ ಡ್ಯಾನ್ಸ್ ಮಾಡಿದ್ದು ಕೂಡ ನೆನಪಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಲೇಜ್ ಡೇಸ್ನಲ್ಲಿ, ಕಾಲೇಜ್ ಡೇ ಇರಬಹುದು ಅಥವಾ ಒಂದು ಸೆಲೆಬ್ರೇಷನ್ಗೆ ಆ ಡ್ಯಾನ್ಸು, ಆ ಪ್ರಿಪ್ರೇಷನ್ನು ಎಷ್ಟು ಖುಷಿ ಕೊಟ್ಟಂತಹ ವಿಚಾರಗಳು ಅಲ್ವಾ. ಸೊ ಅದಕ್ಕೆ ಅಂತಲೇ ನಮ್ಮ ಅಂದರೆ ಅದನ್ನು ನೆನಪಿಸ್ಕೊಳ್ಳೋದಕ್ಕೆ ಅಂತಲೇ ಬಹುಶಃ ಅನೇಕ ಅನೇಕ ಹಾಡುಗಳು ನಮ್ಮ ಮನಸ್ಸಿನಲ್ಲಿ ನೆನಪಿಸ್ಕೊತಾ ಹೋದಂಗೆ ಅಷ್ಟಷ್ಟು ಹಾಡುಗಳು ನೆನಪಾಗ್ತಿರುತ್ತೆ ಅಂತ ಅನಿಸುತ್ತೆ. ಸೊ ಏನಿವೆ ನಾವು ಮಾತಾಡ್ತಾ ಇದ್ದಂತಹ ಕೆಲವು ಚಿತ್ರಗಳ ಬಗ್ಗೆ ನಾಪಿಸ್ಕೊಂಡು ಮುಂದೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ ಈ ಚಿತ್ರ 2003 ತೆರೆ ಕಂಡಂತಹ ಚಿತ್ರ. ಇವತ್ತಿಗೂ ಕೂಡ ಸಾಂಸ್ಕೃತಿಕ ಹಬ್ಬಗಳು, ಕಾಲೇಜ್ ಸಾಂಸ್ಕೃತಿಕ ಹಬ್ಬಗಳು ತುಂಬ ಚೆನ್ನಾಗಿ ಮತ್ತು ಎಷ್ಟು ಕಲರ್ಫುಲ್ ಆಗಿ ಮಾಡಬಹುದು ಅಂತ ನೆನಪಿಸಿಕೊಡುವಂತಹ ಚಿತ್ರಗಳಲ್ಲಿ ಅದು ಕೂಡ ಒಂದು. ಆಮೇಲೆ ಕಿರಿಕ್ ಪಾರ್ಟಿ ಚಿತ್ರ, ಆಗಲೇ ಹೇಳಿದ ಹಾಗೆ ರಕ್ಷಿತ್ ಶೆಟ್ಟಿ ಮತ್ತು ಅವರ ಟೀಮ್ ತಂದಂತಹ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು. ಫಸ್ಟ್ ಇಯರಿಂದ ಲಾಸ್ಟ್ ಇಯರ್ಗೆ ಹೇಗೆಲ್ಲ ಮಕ್ಕಳು ಚೇಂಜ್ ಆಗಬಹುದು ಅನ್ನೋದನ್ನು ತುಂಬ ಸುಂದರವಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಎನಿವೆ ಇನ್ನೂ ಬಹಳಷ್ಟಿದೆ ಹಾಡುಗಳು. ಮುಂದೆ ಗುರುಕಿರಣ್ ಅವರ ಧ್ವನಿಯಲ್ಲಿ ಬಂದಂತಹ ಚಿತ್ರದ ಸೂಪರ್ ಹಿಟ್ ಹಾಡು ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ. ಅದಾದ ನಂತರ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬಂದಂತಹ ಆನಂದ್ ಚಿತ್ರದ ಸುಂದರ ಗೀತೆ. ಸೊ ಎಸ್ ಇದಕ್ಕೆ ಚಿ ಯುಧಾಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ, ಶಂಕರ್ ಗಣೇಶ್ ಅವರು ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ. ಎರಡು ಹಾಡುಗಳನ್ನ ಕೇಳ್ಕೊಂಡು ಬಂದು ನಮ್ಮ ಮಾತುಕತೆಯನ್ನು ಮುಂದುವರೆಸೋಣ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.

ವೆಲ್ಕಮ್ ಬ್ಯಾಕ್. ಹೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಮಂಜುನಾಥ್ ಅವರು ಗಂಗಾವತಿಯಿಂದ ಮೆಸೇಜ್ ಕಳಿಸಿದ್ದಾರೆ, ನಮಗೆ ಕಾಲೇಜ್ ಜೀವನ ಅಂದರೆ ಜಾಲಿ ಡೇಸ್ ಮೂವಿ ನೆನಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹಾಡುಗಳು ಬಹಳ ಇಷ್ಟವಾಯಿತು ಅಂತ ಪದ್ಮಾ ಪನ್ನಗ ಅವರು, ಶ್ರೀಧರ್ ಪದ್ಮಾ ಪನ್ನಗ, ಟಿ ಅನಂತಕುಮಾರ್ ಅವರು ಶಿವಮೊಗ್ಗದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆಯೇ ಶ್ವೇತಾ ಅಸ್ರಾವ್ ಸುಳ್ಯದಿಂದ ಮೆಸೇಜ್ ಮಾಡಿದ್ದಾರೆ, ಕಾಲೇಜ್ ದಿನಗಳಂದರೆ ಪ್ರಾಯ ಪ್ರಾಯ ಪ್ರಾಯದಲ್ಲಿಯ ಹಾಡು ನೆನಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಖುಷಿಯಾಯಿತು ಮೇಡಮ್ ನಿಮ್ಮ ಮೆಸೇಜ್ನ ಕೇಳಿ. ರಕ್ತ ಸಂಬಂಧಗಳ ಮೀರಿದ ಬಂದ ಅದು ಜಾಲಿ ಡೇಸ್, ನಮ್ಮ ಜಾಲಿ ಡೇಸ್ ನೆನಪಿಸುವ ಗೀತೆ ಇರದಿದ್ದೆ ಹೇಗ್ರಿ ಅಂತ ಕೇಳ್ತಾ ಇದ್ದಾರೆ ಅನುಷಾ ಅವರು. ಖಂಡಿತ ಆ ಹಾಡನ್ನು ಕೂಡ ನಾನು ಖಂಡಿತ ಪ್ಲೇ ಮಾಡುವ. ಹಾಗೆ ಯಾರಿದು ಸಿನಿ ಚಿಟ್ಟೆ ಕಾರ್ಯಕ್ರಮ ಬಹಳ ಇಷ್ಟವಾಗ್ತಾ ಇದೆ ಅಂತ ಕೂಡ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಹಾಡ್ಲಿಂಗ್ ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ನಿಮ್ಮ ಮೆಸೇಜ್ ಎಲ್ಲಾನು ನಿಜವಾಗ್ಲೂ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಹಾಗೆ ಮಲ್ಲಿಕಾರ್ಜುನ್ ಅಷ್ಟಗಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ವಿಷ್ಣುವರ್ಧನ್ ಅವರ ನಾಗರಹಾವು ಮೂವಿಯ ಕಾಲೇಜ್ ಸೀನ್ಗಳು ನಮಗೆ ತುಂಬ ಇಷ್ಟವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎನಿವೆ, ನಿಮ್ಮೆಲ್ಲರ ಸಂದೇಶಗಳು ನಿಜವಾಗ್ಲೂ ನಮಗೆ ಖುಷಿ ಕೊಟ್ಟಿದೆ. ಮುಂದೆ ಎರಡು ಸೂಪರ್ ಹಿಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ. ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡು, ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ. ಅದಾದ ನಂತರ ಕಿರಿಕ್ ಪಾರ್ಟಿ ಚಿತ್ರದ ಸೂಪರ್ ಹಿಟ್ ಹಾಡು, ಅಜನೀಶ್ ಲೋಕನಾಥ್ ಬಿ ಅವರ ಧ್ವನಿಯಲ್ಲಿ, ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಕಾಲೇಜ್ನ ಸುತ್ತಮುತ್ತ ಹೆಣದಂತಹ ಕಥೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಹಾಗೆ ನಮ್ಮ ಕಾಲೇಜ್ ದಿನಗಳನ್ನು ಕೂಡ ನೆನಪಿಸ್ಕೊಳ್ತಾ ಇದ್ವಿ. ಸೊ ಕಾಲೇಜ್ ಅಂದರೆ ಬರೀ ಡಿಗ್ರಿ ಸರ್ಟಿಫಿಕೇಟ್ ತೊಗೊಳ್ಳುವಂಥ ಜಾಗ ಖಂಡಿತ ಅಲ್ಲ. ಶಾಲೆಯಲ್ಲಿದ್ದಾಗ ನಮಗೆ ಅಪ್ಪ ಅಮ್ಮ ಟೀಚರ್ಸ್ ಗೈಡೆನ್ಸ್ ಎಲ್ಲ ಇದ್ದೇ ಇರುತ್ತೆ, ಆದರೆ ಕಾಲೇಜಿಗೆ ಬಂದ ಮೇಲೆ ನಾವು ನಮಗಾಗಿ ನಿರ್ಧಾರ ತೊಗೊಳ್ಳೋದನ್ನು ಕಲಿಯೋದು. ಸೊ ಗೆಲುವು ಸೋಲು ಜವಾಬ್ದಾರಿ ಹೊಸ ನಿರ್ಧಾರಗಳು ಇವೆಲ್ಲವೂ ಕೂಡ ನಮ್ಮನ್ನು ಒಬ್ಬ ಪಕ್ವ ವ್ಯಕ್ತಿಯನ್ನಾಗಿ ಅಥವಾ ಮೆಚೂರ್ ಅಡಲ್ಟ್ ಆಗಿ ರೂಪಿಸೋದು ಇದೇ ಕ್ಯಾಂಪಸ್. ಸೊ ಕಾಲೇಜ್ ದಿನಗಳು ನಮಗೆ ಕೇವಲ ಪಾಠ ಕಷ್ಟಪಟ್ಟು ಕಲಿಯೋದನ್ನಷ್ಟೇ ಅಲ್ಲ, ಜೀವನ ಎದುರಿಸೋ ಧೈರ್ಯವನ್ನು ಕೂಡ ಕೊಡತ್ತೆ. ಅದನ್ನೇ ಬಹಳ ಸುಂದರವಾಗಿ ಬಹಳ ಏನಂತಾರೆ ಎಂಟರ್ಟೈನಿಂಗ್ ಆಗಿ ಬಹಳಷ್ಟು ವಿಧಾನದಲ್ಲಿ ತೆರೆ ಮೇಲೆ ನಾವು ಅದನ್ನು ನೋಡ್ತೀವಿ. ಹಾಗಂತ ನಾವು ನೋಡಿದ್ದೆಲ್ಲ ಕೂಡ ನಮ್ಮ ರಿಯಲ್ ಲೈಫ್ನಲ್ಲೂ ಕೂಡ ನಡೆಯುತ್ತೆ ಅಂತ ಅಲ್ಲ, ಅಲ್ಲಿ ತೆರೆ ಮೇಲೆ ನಾವು ನೋಡುವಂತಹ ಕಾಲೇಜ್ ಲೈಫ್ಗೂ ನಾವು ನಿಜವಾಗಿ ಅನುಭವಿಸುವ ಕಾಲೇಜ್ ಲೈಫ್ಗೂ ಅಜಗಜಾಂತರ ವ್ಯತ್ಯಾಸ ಅಂತ ಬಹಳಷ್ಟು ಜನರ ಜೀವನದಲ್ಲಿ ಅದು ಗೊತ್ತಾಗಿರುತ್ತೆ. ಆದರೂ ಕೂಡ ಕಾಲೇಜ್ ಲೈಫ್ ಕಾಲೇಜ್ ಲೈಫೇ. ಎನಿವೇ, ನಿಮ್ಮ ಕಾಲೇಜ್ ಲೈಫ್ನ ನೆನಪಿಸ್ಕೊಂಡು ಖುಷಿಯಾಗಿ ಕಡೆಯದಾಗಿ ಜಾಲಿ ಡೇಸ್ ಚಿತ್ರದ ಸೂಪರ್ ಹಿಟ್ ಹಾಡು ಹನ್ಸಿಕಾ ಹರ್ಷಿಕಾ ಮತ್ತು ಮಿಕ್ಕಿ ಜೆ ಮೇಯರ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಮಿಕ್ಕಿ ಜೆ ಮೇಯರ್ ಅವರ ಸಂಗೀತ ಇದೆ ಹಾಡಿಗೆ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ಎಂ ರೈನ್ಬೋ.

ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ರಾ? ನೀವು ಕೇಳ್ತಾ ಇದ್ರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಹಾಗೆ ಸಖತ್ ಸ್ಯಾಟರ್ಡೆ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ನಿಮ್ಮ ವೀಕೆಂಡ್ ನ ಒಂದು ಬ್ಯೂಟಿಫುಲ್ ಹಾಡುಗಳ ಜೊತೆ ಸ್ಟಾರ್ಟ್ ಮಾಡೋಣ. ನಿಮ್ಮಿಷ್ಟ

ಹಾಡುಗಳು, ಸ್ಪೆಷಲಿ ಹಿಂದಿ ಹಾಡುಗಳ ಜೊತೆ ಸ್ಟಾರ್ಟ್ ಮಾಡೋಣ, ಏನಂತೀರಾ? ಸೊ ನಿಮ್ಮ ವೀಕೆಂಡ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಆಪ್ಕಿ ಪಸಂದನ್ನೇ ಶುರು ಮಾಡೋಣ. ಆಪ್ಕಿ ಪಸಂದಲ್ಲಿ ನಿಮಿಷದ ಹಾಡುಗಳನ್ನ ನೀವು ಕೇಳ್ಬೋದು, ನಾವು ಅದನ್ನ ಖಂಡಿತ ಪ್ರಸಾರ ಮಾಡ್ತೀವಿ. 11 ಗಂಟೆ ಕರೆಕ್ಟ್ ಆಗಿ ಬಹಳಷ್ಟು ಸಂದೇಶಗಳು ಬಂದಿದೆ. ಮೊದಲಿಗೆ ಸಂದೇಶ ಬಂದಿರೋದು ಯಾರಿಂದ, ಹೀರಾಮಣಿ ವರ್ಮ, ಪಾರಸ್ ಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ, ಸೋಖೇಲಾಲ್ ವರ್ಮ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ನಮಗೆ. ಕುಮಾರ್ ಸಾನು ಅವರ ಬಹುತ್ ಖೂಬ್ಸೂರತ್ ಗಜಲ್ ಅನ್ನೋ ಹಾಡನ್ನ ಪ್ಲೇ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಎಸ್, ನಿಮಿಷದ ಹಾಡು ಖಂಡಿತ ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಹಾಗೆ ನೀವು ಕೂಡ ನಿಮಿಷದ ಹಾಡುಗಳನ್ನ ಕೇಳ್ಬೋದು. ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಕಳಿಸಿ ಸಾಕು, ನಾನು ಮಿಸ್ ಮಾಡಿದ ಪ್ಲೇ ಮಾಡ್ತೀನಿ. ವಾಟ್ಸ್ಆಪ್ ನಂಬರ್ 9484809101 ಕೇಳ್ತಾರೆ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ನಾನು ನಿಮ್ಮ RJ ಮಂಜುನಾಥ್.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಭಾಳ ಬ್ಯೂಟಿಫುಲ್ ಸ್ಟಾರ್ಟ್ ಇಟ್ಬೋಸ್ ಅಲ್ವಾ ಕಾರ್ಯಕ್ರಮಕ್ಕೆ, ಒಳ್ಳೆಯ ಸ್ಟಾರ್ಟ್ ಸಿಕ್ತು. ಅಂತಹ ಅದ್ಭುತವಾದ ಗೀತೆಯೊಂದಿಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ಶ್ರೀ ಹೋಬಳಿ ಲಕ್ಷ್ಮಿ ಚಂದ್ರಶೇಖರ್ ಅವರು ವಿದ್ಯಾನಗರದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಬಂಗಾರದಂತಹ ಗೀತೆನ ಪ್ರಸಾರ ಮಾಡಿದ್ರಿ ಅಂತ ಹೆಬ್ಬಾಳದ ರಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ. ಮಂಜುಳಾ ಗಿರೀಶ್ ದಾವಣಗೆರೆಯಿಂದ, ಬಿಜಿಆರ್ಬಿ ಉಸ್ಮಾನ್ ಸುಳಿಯಾದಿಂದ, ಶ್ರುತಿ ಅವರು ಎಲ್ಲೋಗಿದ್ರಿ ಸರ್ ಅಂತ ಇದ್ದಾರೆ. ಇಲ್ಲೇ ಇದೀನಲ್ಲ ಸರ್, ಇಲ್ಲೇ ಇದೀನಲ್ಲ ಮೇಡಮ್. ಸುಭಾನ್ ಕೋರಿ ಹಂಪಸಾಗರದಿಂದ, ಎನ್ಆರ್ ಪ್ರಸಾದ್ ರಾಜರಾಜನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಜಯ ಪುಟ್ಟಸ್ವಾಮಿ, ಸುಧಾ, ಜಯಶ್ರೀ, ಸುನೀಲ್ ಹಾಗೆ ಸುಧಾಮೂರ್ತಿ ಎಲ್ಲರ ಸಂದೇಶ ಬಂದಿದೆ. ಖಂಡಿತ ನಿಮ್ಮೆಲ್ಲರ ಇಷ್ಟದ ಹಾಡುಗಳನ್ನ ಮಿಸ್ ಮಾಡದೆ ಪ್ಲೇ ಮಾಡ್ತೀನಿ. ಸಾಗರ ಶಿವಮೊಗ್ಗ ಹೆಗ್ಗೋಡಿನಿಂದ ತುಳಸಿ ಅವರ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ನಮಸ್ತೆ ಸರ್, ಮೊಹಬ್ಬತ್ತೇನ್ ಸಿನಿಮಾದ ಹಮ್ಕೋ ಹಮೀಸಿ ಚುರಾಲೋ ಹಾಡನ್ನು ಪ್ರಸಾರ ಮಾಡಬಹುದಾ ಅಂತ. ದಟ್ ಈಸ್ ಎ ಬ್ಯೂಟಿಫುಲ್ ಸಾಂಗ್. ಏನು ನೀವು ಕೇಳ್ತಾರೆ ಎಲ್ಲ ಹಾಡುಗಳು ಒಳ್ಳೊಳ್ಳೆ ಹಾಡುಗಳೇ, ಖಂಡಿತ ಪ್ರಸಾರ ಮಾಡೋಣ. ಈಗ ನಿಮ್ಮಿಷ್ಟ ಹಾಡು ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

ಮ್ಯೂಸಿಕಲಿ ನಿಮ್ದೆ ಮ್ಯಾಜಿಕಲಿ ಕೂಡ ನಿಮ್ದೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ಕೇಳ್ತಾ ಇದ್ರ. ಗೌರಿ ರಾಣಿಬೆನ್ನೂರಿಂದ ಮೆಸೇಜ್ ಮಾಡಿದ್ದಾರೆ, ಅವರು ಇಷ್ಟೇ ಹಣ ಕೇಳ್ತಾ ಇದ್ದಾರೆ. ಹಾಗೆ ಯಾರು ಯಾರು ಯಾರು ಯಾರು ಹೆಚ್ ರಾಜಣ್ಣ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಕುಣಿಗಲ್ನಿಂದ ಒಬ್ಬ ಸ್ನೇಹಿತರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಸಿಂಧನೂರು ಸುರೇಶ್ ಬಳೂಟುಗಿ ಅವರು ಒಂದು ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಕೆಪಿ ರೋಡ್ ಇಂದ ಗೋಪಾಲ್, ಮೂರ್ತಿ ಮಂಗಳಮ್ಮ ವಿಲ್ಸನ್ ಗಾರ್ಡನ್ ಇಂದ ಕೂಡ ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಪ್ರೇಮ್ ಬಂಧನ್ ಸಿನಿಮಾದ ಮೇನ್ ತೇರೆ ಪ್ಯಾರ್ ಮೇ ಅನ್ನೋ ಗೀತಿನ ಪ್ರಸಾರ ಮಾಡುವುದಂತ ಕೇಳಿದರೆ, ಎಸ್ ಖಂಡಿತ. ನಿಮಿಷದ ಹಾಡು ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಕೇಳ್ತಾರೆ ನೀವು ಕೂಡ ನಿಮಿಷದ ಹಾಡುಗಳನ್ನ ಕೇಳಬಹುದು. ವಾಟ್ಸಪ್ಪಲ್ಲಿ ಸಣ್ಣದಾಗಿ ಒಂದು ಮೆಸೇಜನ್ನು ಕಳಿಸ್ಕೊಡಿ, ಯಾವ ಸಿನಿಮಾದ ಯಾವ ಹಾಡು ಬೇಕು ಅಂತ. ವಾಟ್ಸಪ್ 9489809103 ಸ್ಟೇಟ್ ಯೂನ್ ಕೇಳ್ತಾರೆ.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಸಮಯ 11:09 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM. ಬಹಳಷ್ಟು ಜನ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಿದ್ರೆ ಖಂಡಿತ ಪ್ರಸಾರ ಮಾಡೋಣ. ಯಾರ ಸಂದೇಶಗಳು ಬಂದಿದೆ, ಯಾರು ಯಾರು ಯಾರು ಯಾರು? ಮಂಜೇಶ್ವರ ಕಾಸರಗೋಡಿನಿಂದ ರಾಜಾರಾಮ್ ಹಾಗೂ ವಸುಧಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಿರಿಗೌರಿಯವರು ರಾಣೆಬೆನ್ನೂರಿನಿಂದ, ರಾಣಿ ಹಳೇಬೀಡ್ನಿಂದ, ಸ್ವರೂಪ ಲೋಕೇಶ್ ಕುಣಿಗಲ್ನಿಂದ, ಲತಾ ದಿನೇಶ್ ಗಂಗಣ್ಣನಹಳ್ಳಿಯಿಂದ, ಹಾಯ್ ಸರ್ ನಾನು ಹಾಜರಾಗಿದ್ದೀನಿ, ಎಲ್ಲಾ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಾ ಇದಾರೆ. ಏನು ಸ್ವಲ್ಪ ದಿನ ಕಾಣೆ ಆಗಿದ್ರಲ್ಲ, ಏನ್ ಸಮಾಚಾರ? ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ರಿಕ್ವೆಸ್ಟ್ ಮಾಡಿರುವಂತಹ ಹಾಡು ಯಾವ ಸಿನಿಮಾದು? ಕನ್ಯಾದಾನ್ ಸಿನಿಮಾದ ಲಿಖೆ.

ತೀರ್ಥೇಶ್ವರು ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದೀವಿ. ತುಂಬಾ ಚೆನ್ನಾಗಿದೆ, ಹಾಡುಗಳೆಲ್ಲ ಸಖತ್ ಅಂತಾದ್ರೆ. ಮತ್ತೆ ಇನ್ಯಾರ ಸಂದೇಶ ಇದೆ, ಸತ್ತೇ ಪೇ ಪತ್ತೇ ಚಿತ್ರದ ಯಾವ್ದಾದ್ರು ಒಂದು ಹಾಡನ್ನ ಪ್ರಸಾರ ಮಾಡಬಹುದಾ ಅಂತ ಸ್ನೇಹಿತರು ಕೇಳಿದ್ದಾರೆ. ಯಾರು? ಮಂಜೇಶ್ವರ ಅವರು, ಹಾಗೆ ಹೊಸದವರು. ಎಸ್, ಕೇಳಿ ಎಂಜಾಯ್ ಮಾಡಿ. ಪರಿಯೋಕ ಮೇಳ ಹೈ ಗೀತೆ.

ಇದಾಗಿತ್ತು ಆಪ್ಕಿ ಪಸಂದ ವಿಶೇಷ. ನಿಮ್ಮಿಷ್ಟದ ಗೀತೆಗಳನ್ನ ಕೇಳಿದ್ರಿ, ಗೀತೆಗಳನ್ನ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ಸಮಯ ಆಗ್ತಾ ಇದೆ 12 ಗಂಟೆ. ಈಗ ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದಡಿ ವಿದ್ಯಾರ್ಥಿಗಳು ಹಾಗೂ ಮಕ್ಕಳಲ್ಲಿ ಉದ್ಯಮಶೀಲತೆ ಪ್ರೋತ್ಸಾಹಿಸಲು 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಪ್ರಸಕ್ತ 2026 ಮಾರ್ಚ್ ತಿಂಗಳಾಂತ್ಯಕ್ಕೆ ದೇಶಾದ್ಯಂತ 1,01,00,000 ವಿದ್ಯಾರ್ಥಿಗಳು ಪ್ರಯೋಗ, ಪರೀಕ್ಷೆ, ಶೋಧನೆ ಮೂಲಕ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಲ್ಲಿ ನಿರತರಾಗಿದ್ದಾರೆ. ಮೈಸೂರಿನ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸ್ಟಾರ್ಟ್ಅಪ್ ಕಂಪನಿಯ ಪ್ರವರ್ತಕಿ. ಮೂಲತಃ ರೈತ ಕುಟುಂಬದವರು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿಕ್ ಸ್ಟಾರ್ಟ್ಅಪ್ ನವೋದ್ಯಮ ಇನ್ಕ್ಯುಬೇಷನ್ ಕೇಂದ್ರದ ಸಹಾಯದಿಂದ ಪೌಷ್ಟಿಕಾಂಶಯುಕ್ತ ನೇರವಾಗಿ ಅಡುಗೆಗೆ ಬಳಸಬಹುದಾದ ಉತ್ಪನ್ನಗಳನ್ನು ಆರ್ಗ್ಯಾನಿಕ್ ಮಂಡ್ಯ ಮೂಲಕ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ಮಮಾ ಮಿಲ್ಸ್ನ ಪ್ರಯಾಣ ಒಂದು ಪುಟ್ಟ ಮಗುವಿನಿಂದ ಶುರುವಾಯಿತು. ನಮ್ಮ ಮಗು ಅರ್ಲಿ ಪ್ರೀಟಮ್ ಆಫ್ 900 ಗ್ರಾಂ ತೂಕದಲ್ಲಿ ಹುಟ್ಟಿತ್ತು. ಅವಳಿಗೆ ಏನು ಆಹಾರ ಕೊಡಬೇಕು ಎಂದು ಪ್ರಶ್ನೆ ನಮ್ಮ ಮುಂದೆ ದೊಡ್ಡದಾಗಿತ್ತು. ನಾನು ಓದಿರೋದು ಬರೀ 10ನೇ ಕ್ಲಾಸ್. ಒಬ್ರು ಮೆಂಟರ್ ಸಿಕ್ಕಿದ್ರು, ರವಿಶಂಕರ್ ಸರ್ ಅಂತ. ಅವ್ರು ಹೇಳಿದ್ರು ಫಸ್ಟ್ ಇನ್ಕ್ಯುಬೇಷನ್ ಸೆಂಟರ್ SJC ಸ್ಟೆಪ್ ಇತ್ತು. ಮಾರ್ಕೆಟಿಂಗ್, ಬಿಸ್ನೆಸ್ ಸ್ಟ್ರಾಟಜಿ, ಬ್ರ್ಯಾಂಡಿಂಗ್, ಈ ಬೇಸಿಕ್ಸ್ ಕಲಿಸಿದ್ರು. ಅಲ್ಲಿಂದ ನಮ್ ಜರ್ನಿ ಶುರು ಆಯ್ತು. 24 ಅಲ್ಲಿ ನಾವು ಬಿಯಾಂಡ್ ಬೆಂಗಳೂರು ಟಾಪ್ ಸ್ಟಾರ್ಟ್ಅಪ್ ಆಗಿ ಆಚೆ ಬಂದೆ. ನಾನು ಟೈಟ್ ಸ್ಪೇಸ್ ಅಲ್ಲಿ ಇದ್ವಿ. AMS ಆಕ್ಟ್ ಅಲ್ಲಿ ಬಂದಿರ್ತೀವಿ. ಇಲ್ಲಿ ನಾವು ಮಾರ್ಕೆಟಿಂಗ್ ಮಾಡಂಗಿಲ್ಲ. ಬೇಬಿ ಫುಡ್, ಸೋಷಿಯಲ್ ಮೀಡಿಯಾ ಆಗ್ಲಿ ಯಾವ್ದ್ರಲ್ಲಾದ್ರೂ ಮಾಡಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಹೆವಿ ಫೈನ್ ಬೀಳುತ್ತೆ ಅಂದಾಗ ರೆಡಿ ಟು ಕುಕ್, ಯಾಕಂದ್ರೆ ಅಮ್ಮಂದ್ರು ಎಲ್ಲಾ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಮಿಕ್ಸಸ್ ಆಚೆ ತಂದ್ವಿ, ಎನರ್ಜಿ ಡ್ರಿಂಕ್ ತಂದ್ವಿ. 7 ಜನ ಹೆಣ್ಮಕ್ಳು ನ್ಯಾಷನಲ್ ಅಥ್ಲೀಟ್ಸ್ ಕೊಡ್ತಾ ಇದೀವಿ.
0: ಇಂದು ಅಂತಾರಾಷ್ಟ್ರೀಯ ಹಾವು ಕಡಿತದ ಜನಜಾಗೃತಿ ದಿನಾಚರಣೆ. ಹಾವು ಕಡಿತದ ವಿಷದಿಂದ ಉಂಟಾಗುವ ಅಂಗವೈಕಲ್ಯ ಒಂದು ಗುಪ್ತ ಬಿಕ್ಕಟ್ಟು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ವಿಷದ ಹಾವು ಕಡಿತವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ A ವರ್ಗದ ಉಷ್ಣವಲಯದ ನಿರ್ಲಕ್ಷಿತ ಕಾಯಿಲೆಯಾಗಿ ಆದ್ಯತೆ ಪಟ್ಟಿಗೆ ಸೇರಿಸಿದೆ. ಪ್ರತಿ ವರ್ಷ ವಿಷದ ಹಾವುಗಳ ಕಚ್ಚುವಿಕೆಯಿಂದ ಜಗತ್ತಿನಾದ್ಯಂತ 400,000 ಜನ ಶಾಶ್ವತವಾಗಿ ಅಂಗವೈಕಲ್ಯ ಅಥವಾ ವಿರೂಪಗೊಳ್ಳುತ್ತಿದ್ದಾರೆ. ವಿಷಕಾರಿ ಹಾವುಗಳ ಕಡಿತ ಪಾರ್ಶ್ವವಾಯು, ಮಾರಕ ರಕ್ತಸ್ರಾವ, ಮೂತ್ರಪಿಂಡ ವೈಫಲ್ಯ ಮತ್ತು ಅಂಗಾಂಶ ಹಾನಿಯನ್ನು ಉಂಟು ಮಾಡಬಹುದು. ಸುರಕ್ಷಿತ ಅಂತರ ಹಾಗೂ ಮುಂಜಾಗ್ರತೆ ಅವಶ್ಯ. ತಂಪಾದ ಗ್ರಹಕ್ಕಾಗಿ ಜಾಗತಿಕ ಕ್ರಮ ಎಂಬ ಧ್ಯೇಯದೊಂದಿಗೆ ವಿಶ್ವ ಓಜೋನ್ ದಿನಾಚರಣೆಯನ್ನು ಧಾರವಾಡದ ಅಂಜುಮನ್ ಪದವಿ ಮಹಾವಿದ್ಯಾಲಯದ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಆಚರಿಸಲಾಯಿತು. ಪ್ರಾಚಾರ್ಯ ಡಾ NB ನಾಲತ್ವಾಡ್ ಮಾತನಾಡಿ, ಭವಿಷ್ಯದ ಪೀಳಿಗೆಗಾಗಿ ಸುಸ್ಥಿರ ಪರಿಸರ ನಿರ್ಮಾಣ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ಧ್ವನಿಸುವಂತಾಗಬೇಕು ಎಂದರು. ಸೂಕ್ಷ್ಮಾಣುಜೀವಿಗಳು ಕೇವಲ ರೋಗ ಕಾರಕಗಳಲ್ಲ, ರೋಗ ನಿರ್ಣಯ, ಚಿಕಿತ್ಸೆ, ಔಷಧೋತ್ಪಾದನೆ, ಕೃಷಿ, ಆಹಾರ, ಪರಿಸರ ಮತ್ತು ಕೈಗಾರಿಕೆಯಲ್ಲಿ ಅವು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾ ಕೆ ಸತ್ಯಮೂರ್ತಿ ಹೇಳಿದ್ದಾರೆ. ಧಾರವಾಡದ JSS ಬನಶಂಕರಿ ಕಲಾ ವಾಣಿಜ್ಯ ಮತ್ತು ಶಾಂತಿಕುಮಾರ್ ಗುಬ್ಬಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಸೂಕ್ಷ್ಮಜೀವಿ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸೂಕ್ಷ್ಮಜೀವಶಾಸ್ತ್ರ ವಿಜ್ಞಾನದಲ್ಲಿ ಹೇರಳ ಅವಕಾಶಗಳಿವೆ ಎಂದರು. ಸಮುದ್ರ ಮಾರ್ಗದ ರಕ್ಷಣೆಗಾಗಿ ಕಳೆದ 2 ದಶಕಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಸಾವಿತ್ರಿ ಬಾಯಿ ಫುಲೆ ಭಾರತೀಯ ಕೋಸ್ಟ್ಗಾರ್ಡ್ ನೌಕೆ ಇಂದು ಕಾರವಾರದಲ್ಲಿ ನಿವೃತ್ತಿಯಾಗಲಿದೆ. ವಾಣಿಜ್ಯ ಬಂದರಿನ ಕೋಸ್ಟ್ಗಾರ್ಡ್ ಧಕ್ಕೆಯಲ್ಲಿ ನೌಕೆಯ ಮೇಲಿನ ಧ್ವಜಾವತರಣದ ಮೂಲಕ ನೌಕೆಯ ಸೇವೆಗೆ ವಿದಾಯ ಘೋಷಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಲುಪಿದ್ದು ಮಲೆನಾಡಿನ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಡಾ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಪಶ್ಚಿಮಘಟ್ಟ ಸಂರಕ್ಷಣೆ ಕುರಿತು 7ನೇ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ.

ಎಂದು ವರದಿಗಳು ತಿಳಿಸಿವೆ. 21ನೇ ತಾರೀಕು ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಶೀಘ್ರ ಪ್ರಕಟಿಸಲಾಗುವುದು ಎಂದು ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಖ್ಯಾತ ನಾಟಕಕಾರ ದಿವಂಗತ ಬಿವಿ ಕಾರಂತ್ ಅವರ ಜನ್ಮದಿನದ ಅಂಗವಾಗಿ ಧಾರವಾಡ ರಂಗಾಯಣ ಸೃಷ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಕಲಾವಿದ ರಾಘವ ಕಮ್ಮಾರ್ ಅವರಿಂದ ರಂಗಸಂಗೀತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:01 ಕಾರ್ಯಲೇಖ ರುಚಿನ ಶುರು ಮಾಡೋಣ. ಇವತ್ತು ನಾನೇ ನಿಮಗೋಸ್ಕರ ವೀಕೆಂಡ್ ಅಲ್ಲಿ ನಾನೇ ಸ್ಪೆಷಲ್ ರೆಸಿಪಿ ಹೇಳ್ತೀನಲ್ವಾ. ಸೊ ಇವತ್ತು ಯಾವ ರೆಸಿಪಿ? ಸೊ ಮಸಾಲಾ ಪಾಸ್ತಾನ ಮನೆಯಲ್ಲಿ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ರಿಗೂ ಸಖತ್ ಇಷ್ಟ ಆಗುವಂತ ಪಾಸ್ತಾ. ಮೊದಲಿಗೆ ಬೇಕಾಗುವಂತಹ ಸಾಮಗ್ರಿಗಳೇನು? ಪಾಸ್ತಾ ಬೇಕು, ಮ್ಯಾಕ್ರೋನಿ ಆದರೂ ಆಗಿರಬಹುದು ಅಥವಾ ಪೆನ್ನಿ ಆದರೂ ಆಗಿರಬಹುದು. ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, ಟೊಮ್ಯಾಟೊ ಒಂದೆರಡು ಸಣ್ಣಗೆ ಹೆಚ್ಚಿರಬೇಕು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಅರ್ಧ ಕಪ್ಪು ಸಣ್ಣಗೆ ಹೆಚ್ಚಿರಬೇಕು. ಎಷ್ಟು ಜನಕ್ಕೆ ಮಾಡ್ತಾ ಇದ್ರೆ ಅದ್ರ ಮೇಲೆ ಕ್ವಾಂಟಿಟಿನ ನೋಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ ಕಾಲು ಚಮಚ, ಖಾರದ ಪುಡಿ ಒಂದು ಚಮಚ, ಗರಂ ಮಸಾಲ ಮತ್ತು ಪಾಸ್ತಾ ಮಸಾಲ ಒಂದು ಚಮಚ, ಟೊಮ್ಯಾಟೊ ಕೆಚಪ್ಪು ಎರಡು ದೊಡ್ಡ ಚಮಚದಲ್ಲಿ, ಮತ್ತು ಎಣ್ಣೆ ಅಥವಾ ಬೆಣ್ಣೆ ಎರಡು ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋದು. ಸೊ ಇಷ್ಟು ಈಗ ನಮಗೆ ಮಸಾಲಾ ಪಾಸ್ತಾ ಮಾಡೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್. ಮಂಜುನಾಥ್ ಅವರು ಅಡುಗೆ ಮಾಡ್ತಾರೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲೇಶ್ ಅವರು. ಯಾಕೆ ಸರ್ ಮಂಜುನಾಥ್ ಅವರು ಅಡುಗೆ ಮಾಡುವಾರ್ದ? ನೀವು ಅಡುಗೆ ಮಾಡೋದಿಲ್ವಾ? ಸೊ ಮಸಾಲಾ ಪಾಸ್ತಾ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನು ಅಂತ ಹೇಳಾಯಿತು. ಇನ್ನು ಮಾಡುವಂಥ ವಿಧಾನ ಏನು? ಮೊದಲಿಗೆ ಪಾಸ್ತಾ ಬೇಯಿಸ್ಕೊಳ್ಳೋಣ, ಮಸಾಲೆ ರೆಡಿ ಮಾಡೋದನ್ನು ಆಮೇಲೆ ಹೇಳೋಣ. ಪಾಸ್ತಾ ಒಂದು ಪಾತ್ರೆಯಲ್ಲಿ 4 ಕಪ್ ನೀರು ಹಾಕಿ ಕುದಿಯೋದಕ್ಕೆ ಇಡಿ. ನೀರು ಕುದಿಯುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನು ಎಣ್ಣೆಯನ್ನು ಹಾಕಿ, ನಂತರ 1 ಕಪ್ ಪಾಸ್ತಾ ಸೇರಿಸಿ 8-10 ನಿಮಿಷ ಅದು ಪಾಸ್ತಾ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ. ಪಾಸ್ತಾ ಬೆಂದ ಮೇಲೆ ಬಿಸಿನೀರನ್ನು ಸೋಸಿ ಅದ್ರ ಮೇಲೆ ತಣ್ಣೀರನ್ನು ಸುರಿಬೇಕು. ಆಗ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ಈಗ ಪಾಸ್ತಾ ರೆಡಿಯಾಗಿದೆ. ಮಸಾಲೆ ರೆಡಿ ಮಾಡೋದು ಹೇಗೆ ಹೇಳ್ತೀನಿ ಒಂದು ಹಾಡಾದ್ಮೇಲೆ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3 FM.

ಕರಿಯಲ್ಲಿ ಕೈ ರುಚಿಯನ್ನ ಮುಂದುವರೆಸೋಣ. ಈಗ ಪಾಸ್ತಾ ಬೇಯಿಸ್ಕೊಂಡಿದ್ದಾಯ್ತು, ನೆಕ್ಸ್ಟ್ ಮಸಾಲೆನ ಹೇಗೆ ರೆಡಿ ಮಾಡೋದು? ಒಂದು ಬಾಣಲಿಲಿ ಎಣ್ಣೆ ಅಥವಾ ಬೆಣ್ಣೆನ ಬಿಸಿ ಮಾಡ್ಕೊಳ್ಳಿ. ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊಳ್ಳಿ. ಆಮೇಲೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಸೇರಿಸಿ 2 ನಿಮಿಷ ಅದನ್ನು ಹುರ್ಕೊಳ್ಳಿ. ತರಕಾರಿಗಳು ಕಂಪ್ಲೀಟಾಗಿ ಬೇಯಬಾರ್ದು, ಅದು ಕ್ರಂಚಿ ಆಗಿರಬೇಕು, ಆ ಥರ ಹುರ್ಕೊಳ್ಳಿ. ಈಗ ಟೊಮ್ಯಾಟೊ ಸೇರಿಸಿ ಅದು ಮೆತ್ತಗಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಅದರಲ್ಲಿ ಬೇಯಿಸಿ. ಈಗ ನೆಕ್ಸ್ಟ್ ಬೇಕಾಗಿರೋದು ಮಸಾಲೆ ಮತ್ತು ಪಾಸ್ತಾನ ಮಿಕ್ಸ್ ಮಾಡೋದು. ಒಲೆ ಉರಿ ಕಡಿಮೆ ಮಾಡಿ ಅರಿಶಿನ, ಖಾರದ ಪುಡಿ, ಗರಂ ಮಸಾಲ ಅಥವಾ ಪಾಸ್ತಾ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ನಿಮಿಷ ಕೈ ಆಡಿಸಿ. ಈಗ ಟೊಮ್ಯಾಟೊ ಕೆಚಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆಗೆ ಬೇಯಿಸಿಟ್ಟಂತಹ ಪಾಸ್ತಾನ ಹಾಕಿ ಪಾಸ್ತಾ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗೋ ರೀತಿ ಹಗುರವಾಗಿ ಕೈ ಆಡಿಸಿ. ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಬಿಸಿ ಬಿಸಿಯಾದ ಪಾಸ್ತಾ ಸವಿಯೋದಕ್ಕೆ ಸಿದ್ಧ. ಪ್ರಕಾಶ್ ಅವರು ಬೆಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ, ನಾವು ನೆನ್ನೆಯಷ್ಟೇ ಪಾಸ್ತಾ ತಿಂದು ನೀವು ಈಗ ಪಾಸ್ತಾದ ರೆಸಿಪಿ ಹೇಳ್ತಾ ಇದ್ರಂತ. ಥ್ಯಾಂಕ್ ಯು. ಪಾಸ್ತಾ ಮಕ್ಕಳಿಗಂತೂ ತುಂಬ ಇಷ್ಟ, ವೀಕೆಂಡು ಖಂಡಿತ ಟ್ರೈ ಮಾಡ್ತೀನಿ ಅಂತ ಶ್ರುತಿ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಹೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕವನ ಬಿಲ್ಲು 101.3 FM ಇದಾಗಿತ್ತು ಇವತ್ತಿನ ಕರಿಯಲ್ಲಿ ಕೈರುಚಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ, ಜಪಾನ್ನ ಐಚಿ ನಗೋಯಾದಲ್ಲಿಂದು ಉದ್ಘಾಟನಾ ಸಮಾರಂಭ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ

0: ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ವಿಕಸಿತ ಭಾರತಕ್ಕಾಗಿ ನಿಮ್ಮೆಲ್ಲರ ಕೊಡುಗೆ ಅಪಾರವಾಗಿದ್ದು ಯುವಜನತೆಯ ಜ್ಞಾನ ಮತ್ತು ಕೌಶಲ್ಯವು ಜಗತ್ತಿನಾದ್ಯಂತ ಪಸರಿಸಿದೆ ಎಂದು ಹೇಳಿದರು. ಯುವಜನತೆಯಿಂದ ಹೆಚ್ಚಿನ ನಿರೀಕ್ಷೆ ಇದ್ದು ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಇರುವಂತೆ ಅವರಿಗೆ ಕರೆ ನೀಡಿದರು.
1: आज देश के 51,000 से अधिक युवाओं को सरकारी सेवा के लिए नियुक्ति पत्र मिल रहे हैं. मैं आप सभी युवा साथियों को और आपके परिवारजनों को बहुत बहुत बधाई देता हूं. आज आप सभी एक ऐसे समय में भारत सरकार से जुड़े हैं जब देश एक बहुत बड़े लक्ष्य की ओर आगे बढ़ रहा है और ये लक्ष्य है 2047 तक ವಿಕಸಿತ ಭಾರತ ಬನಾನೆ ಕಾ.
0: ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯುತ್ತಿದ್ದು, ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಂಡಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಮುಂದಿನ ತಿಂಗಳಿನಿಂದ ಬಹುತೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಸುಮಾರು 34,000 ಗ್ರಾಮೀಣ ಯುವಕರಿಗೆ ತರಬೇತಿ ನೀಡಲಿದೆ. ಮೊದಲ ಹಂತದಲ್ಲಿ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ 14 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತರಬೇತಿ ಆರಂಭಕ್ಕೆ ಕೈಗೊಂಡಿರುವ ಸಿದ್ಧತೆಗಳನ್ನು ಪರಿಶೀಲಿಸಲಾಗಿದೆ. ಮುಂದಿನ ವರ್ಷದ ಡಿಸೆಂಬರ್ 31 ವೇಳೆಗೆ 3,57,000 ಅಧಿಕ ಗ್ರಾಮೀಣ ಯುವಕರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಕ್ಕೆ ಸಂಬಂಧಿಸಿದ ಕೌಶಲ್ಯ ತರಬೇತಿ ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ತರಬೇತಿಯ ಅವಧಿ 3-12 ತಿಂಗಳವರೆಗೆ ಇರುತ್ತದೆ. ಯೋಜನೆ 2.0 ಸಮಗ್ರ ಪೋರ್ಟಲ್ ಮೂಲಕ ಯೋಜನೆಯ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು, ಕಾರ್ಯದಕ್ಷತೆ ಮತ್ತು ಪಾರದರ್ಶಕತೆ ಹೆಚ್ಚಿಸಲು ಹಾಗೂ ಡಿಜಿಟಲ್ ಮೇಲ್ವಿಚಾರಣೆ ಕೈಗೊಳ್ಳಲು ಅನುಕೂಲವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾಗತಿಕ ಸರಾಸರಿಗೆ ಹೋಲಿಸಿದರೆ ಭಾರತದ ತಲಾವಾರು ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ರಾಷ್ಟಗಳನ್ನು ಇಂಗಾಲ ಹೊರಸೂಸುವಿಕೆಗೆ ಹೊಣೆಗಾರರನ್ನಾಗಿ ಮಾಡಲಾಗುತ್ತಿದೆ ಎಂದರು. ಪ್ಯಾರಿಸ್ನಲ್ಲಿ ನಡೆದ COP21 ಶೃಂಗಸಭೆಯಲ್ಲಿ ಮಾಡಿಕೊಂಡ ಬದ್ಧತೆಗಳನ್ನು ನಿಗದಿತ ಅವಧಿಗೆ ಮುನ್ನವೇ ಈಡೇರಿಸಿದ G20 ರಾಷ್ಟಗಳ ಪೈಕಿ ಭಾರತ ಏಕೈಕ ರಾಷ್ಟವಾಗಿದೆ. ಕಳೆದ 12 ವರ್ಷಗಳಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಅಸಾಧಾರಣ ಪ್ರಗತಿ ಸಾಧಿಸಿದೆ ಎಂದು ತಿಳಿಸಿದರು. ಅಂತಾರಾಷ್ಟೀಯ ಸೌರ ಒಕ್ಕೂಟ, ಜಾಗತಿಕ ದೈವಿಕ ಇಂಧನ ಒಕ್ಕೂಟ, ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಹಾಗೂ ಮಿಷನ್ ಲೈಫ್ನಂತಹ ಉಪಕ್ರಮಗಳ ಮೂಲಕ ಭಾರತ ಜಾಗತಿಕ ಸಮುದಾಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಪರಿಸರ ಸಂರಕ್ಷಣೆಗೆ ಹೊಸ ಮಾನದಂಡಗಳನ್ನು ರೂಪಿಸುತ್ತಿದೆ. ನವೀಕರಿಸಬಹುದಾದ ಇಂಧನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಭಾರತ ಇಂದು ಶುದ್ಧ ಸಾರಿಗೆ ಮತ್ತು ಹಸಿರು ಜಲಜನಕದಂತಹ ಕ್ಷೇತ್ರಗಳಲ್ಲಿ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ಪವನ ವಿದ್ಯುತ್ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪರಮಾಣು ವಿದ್ಯುತ್ ಉತ್ಪಾದನೆಯ ಮೇಲೂ ಭಾರತ ಗಮನ ಹರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮಾತನಾಡಿ, ಪರಿಸರ ನ್ಯಾಯಮಂಡಳಿಗಳು ಮತ್ತು ನಿಯಂತ್ರಣ ವ್ಯವಸ್ಥೆಗಳು ಅಸ್ತಿತ್ವಕ್ಕೆ ಬರುವುದಕ್ಕಿಂತಲೂ ಬಹಳ ಹಿಂದಿನಿಂದಲೇ ದೇಶದಲ್ಲಿ ಭೂಮಿಯನ್ನು ಸಂರಕ್ಷಿಸುವ ಪರಿಕಲ್ಪನೆ ಇತ್ತು. ಅರಣ್ಯ, ಸರೋವರ, ನದಿ ಮತ್ತು ವನ್ಯಜೀವಿಗಳನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಸುಧಾರಿಸುವುದು ಪ್ರತಿಯೋರ್ವ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ. ಭಾರತದ ಸಂವಿಧಾನ ಕೇವಲ ರಾಜಕೀಯ ದಾಖಲೆಯಲ್ಲ, ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗಳೆಡೆಗಿನ ನೈತಿಕ ಬದ್ಧತೆಯೂ ಆಗಿದೆ ಎಂದು ಹೇಳಿದರು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನ ಮೂಲಗಳು ಪಾಲು ಶೇಕಡ 54ಕ್ಕಿಂತ ಹೆಚ್ಚಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದು ಸೌರ ವಿದ್ಯುತ್ ಕ್ಷೇತ್ರದ ಬೆಳವಣಿಗೆಯಲ್ಲಿ ವಿಶ್ವದ 2ನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ.

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು, ಈ ಕುರಿತಂತೆ ವರದಿ ಇದೀಗ ಮೂಡಿಬರಲಿದೆ.
3: ಭಾರತದಲ್ಲಿ ಅಂತರಿಕ್ಷ ಕ್ಷೇತ್ರದ ಚಟುವಟಿಕೆಗಳು ಬಹುತೇಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿದ್ದವು. ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಗೆ ಕಾನೂನುಬದ್ಧ ನಿರ್ಬಂಧ ಇರಲಿಲ್ಲ. ಆದರೆ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳಿಗೆ ಪ್ರವೇಶ ಕಲ್ಪಿಸಲು ಯಾವುದೇ ಪ್ರಾಧಿಕಾರ ಇರಲಿಲ್ಲ. ಇದರಿಂದ ಖಾಸಗಿ ಸಂಸ್ಥೆಗಳಿಗೆ ಅಂತರಿಕ್ಷ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶಗಳು ಸೀಮಿತವಾಗಿದ್ದವು. 2020 ಬಾಹ್ಯಾಕಾಶ ಇಲಾಖೆಯ ಅಧೀನದಲ್ಲಿ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಭಾರತೀಯ ರಾಷ್ಟ್ರೀಯ ಅಂತರಿಕ್ಷ ಪ್ರೋತ್ಸಾಹ ಮತ್ತು ಅಧಿಕೃತೀಕರಣ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಇದು ಖಾಸಗಿ ಸಂಸ್ಥೆಗಳ ಉಡಾವಣೆ ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅನುಮತಿ ನೀಡುತ್ತದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಸೌಲಭ್ಯಗಳನ್ನು ಬಳಸಲು ಅವಕಾಶ ಕಲ್ಪಿಸುವುದರ ಜೊತೆಗೆ ಘಟಕಗಳ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗೆ ಅಂತರಿಕ್ಷ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿನ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತದೆ. ಇದೀಗ ಭಾರತದ ಅಂತರಿಕ್ಷ ಕ್ಷೇತ್ರದ ನವೋದ್ಯಮ ಸಂಸ್ಥೆಗಳು ಉಡಾವಣಾ ವಾಹನಗಳು ಮತ್ತು ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿವೆ. ಭೂವೀಕ್ಷಣಾ ಸೇವೆಗಳನ್ನು ವಾಣಿಜ್ಯವಾಗಿ ಒದಗಿಸುತ್ತಿವೆ. ಇದೇ ವೇಳೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಮುಂದುವರೆದಿದ್ದು ವೈಜ್ಞಾನಿಕ ಮತ್ತು ಕಾರ್ಯತಂತ್ರದ ಮಹತ್ವದ ಯೋಜನೆಗಳಿಗೆ ಸಂಸ್ಥೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಸಾಮಾನ್ಯ ಹಾಗೂ ನಿಯಮಿತ ಸಾಮರ್ಥ್ಯ ವಿಸ್ತರಣೆಯ ಜವಾಬ್ದಾರಿಯನ್ನು ಖಾಸಗಿ ಸಂಸ್ಥೆಗಳು ವಹಿಸಿಕೊಳ್ಳುತ್ತಿವೆ. ಇದರಿಂದ ಭಾರತೀಯ ಖಾಸಗಿ ವಲಯದ ನವೋದ್ಯಮಕ್ಕೆ ಅಂತರಿಕ್ಷ ಕ್ಷೇತ್ರದ ಮುಕ್ತ ವಲಯವಾಗಿ ರೂಪುಗೊಂಡಿದೆ.
2: ಜಪಾನ್ನ ಐಚಿ ನಗೋಯದಲ್ಲಿಂದು 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಭಾರತೀಯ ಕಾಲಮಾನ 2:30 ಆರಂಭವಾಗಲಿದೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್ ಮತ್ತು ಕಬಡ್ಡಿ ಆಟಗಾರ ಪವನ್ ಸೆಹ್ರಾವತ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಕಂಚಿನ ಪದಕ ಗೆದ್ದಿರುವ ಮನು ಭಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜೀಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾರ್ಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ October 4 ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ ಜಪಾನ್ನ ಐಚಿ ನಗೋಯದಲ್ಲಿಂದು ಉದ್ಘಾಟನಾ ಸಮಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸಮಯ 1 ಗಂಟೆ 10 ನಿಮಿಷ. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು. ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು. ಸಂಗಳಿಸಲೀ ಕಲೆಗಳನುನಯವು ಚರ್ಯೆಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಸಂಗಳಿಸಲೀ ಕಲೆಗಳನುನಯವು ಚರ್ಯೆಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ.

ಹಾಗೆ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವರೂಪಣದ ಕಲೆಯೊಂದು ಸಂಗಳಿಸಲಿ ಕಲೆಯನುನಯವು ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಸಂಗೀತ ಕಲೆ ಒಂದಿದೆ, ಸಾಹಿತ್ಯ ಕಲೆ ಇನ್ನೊಂದೆಡೆಗಿದೆ, ಅಂಗಾಂಗ ಭಾವರೂಪಣದ ಕಲೆಯ ನೃತ್ಯ ಇನ್ನೊಂದು ಭಾಗ ಇದೆ. ಸಂಗಳಿಸಲಿ ಕಲೆಗಳ ಅನುನಯವು ಚರ್ಯೆಯಲ್ಲಿ, ಈ ಎಲ್ಲ ಕಲೆಗಳ ಒಂದು ಅನುನಯ ಇದೆಯಲ್ಲ ನನ್ನ ಚರ್ಯೆಯಲ್ಲಿ ನಡವಳಿಕೆಯಲ್ಲಿ ಬರಬೇಕು. ಇದು ಬಹಳ ದೊಡ್ಡ ಮಾತು. ಡಿ ವಿ ಜಿ ಪ್ರತಿಯೊಂದು ಪದ್ಯದಲ್ಲಿ ಹೇಳುವಂಥದ್ದು ನಿಮ್ಮ ಮಾತಿನಲ್ಲೇ ಸೊಗಸು ಬರಲಿ ಅಂತ ಹೇಳ್ತಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಚರ್ಯೆಯಲ್ಲಿ ನಡವಳಿಕೆಯಲ್ಲಿ ಬರಬೇಕು. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ವ್ಯಾಲ್ಯೂಸ್ ಆರ್ ಡೆಮಾನ್ಸ್ಟ್ರೇಟೆಡ್. ಮೌಲ್ಯಗಳನ್ನು ಕಲಿಸೋದಕ್ಕಾಗುವುದಿಲ್ಲ, ನಡೆದೇ ತೋರಿಸಬೇಕಾಗ್ತದೆ. ಯಾರಾದರೂ ದೊಡ್ಡವರು ಅಂತ ಹೇಳಿದ್ರೆ ದೊಡ್ಡವರ ನಡವಳಿಕೆಯಲ್ಲಿ ಗೊತ್ತಾಗುವಂಥದ್ದು. ಅದರಿಂದ ಚರ್ಯೆಯಲ್ಲಿ ಬರಬೇಕು ಎಲ್ಲ ಕಲೆಗಳ ಅನುನಯ, ಅದರ ಸಾರ ಸರ್ವಸ್ವ ನಿಮ್ಮ ಚರ್ಚೆಯಲ್ಲಿ ಬರಬೇಕು. ಆಗ ಅದು ಮಂಗಳ ಉನ್ನತ ಕಲೆಯೋ ಮಂಕುತಿಮ್ಮ.

ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು. ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು. ಸಾಕಿ ಸಲಹುವರು ಅತ್ತಲೇ ನಿನಗೆ ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ. ಸಾಕಿ ಸಲಹುವರು ಅತ್ತಲೇ ನಿನಗೆ ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ.

0: ಸೋಂಕು ರೋಗ ಇದ್ದ ಹಾಗೆ, ದರ್ ಇನ್ಫೆಕ್ಟಿವ್ ಡಿಸೀಸಸ್. ಸಾಕಿ ಸಲುಹೋರು ಮತ್ತಲೆ ನಿನಗೆ, ನಿನ್ನೆಲ್ಲ ಲೋಕ ಮೂಲವು ನೋಡು ಮಂಕುತಿಮ್ಮ, ಎಲ್ಲವೂ ಇದೆ, ನಿನ್ನೆಲ್ಲ ಲೋಕ ಮೂಲವು ನೋಡು, ನಿನ್ನ ಲೋಕದ ಎಲ್ಲ ಮೂಲಗಳಿರುವಂಥ ಇದರೊಳಗೆ ಭಯದಲ್ಲಿ ನಯದಲ್ಲಿ ದಯದಲ್ಲಿ ಆ ನೂಕು ನುಗ್ಗುಗಳು ಸೋಂಕು ರೋಗಗಳಿದೆಯಲ್ಲ, ಇದೊಂದು ಯಾಕೆ ಹೇಳ್ತಾರೆ ಸೋಂಕು ರೋಗ ಅಂತನೋ ಮಾತು ಕಾರಣ ಇದೆ. ನೀನು ಯಾವಾಗಲೂ ದಯೆ ಇರುವಂಥವರ ಜೊತೆಗಿದ್ದಾಗ ನಿನಗೆ ಅರಿವಿಲ್ಲದ ಹಾಗೆ ಅವರ ಸೋಂಕು ನಿನಗೆ ಬಂದು ನಿನ್ನ ದಯೆ ನಿನ್ನಲ್ಲಿ ಬರುತ್ತದೆ. ನಯ ಇರುವವರ ಜೊತೆಗಿದ್ದಾಗ ತಾವು ಗಮನಿಸಬೇಕು, ಎಷ್ಟೋ ಜನ ವಕ್ರ ಜನರ ಜೊತೆಗಿದ್ದಾಗ ದುಷ್ಟರ ಜೊತೆಗಿದ್ದಾಗ ಅರಿವಿಲ್ಲದ ಹಾಗೆ ಮನಸ್ಸು ಹಂಗಾಗ್ಬಿಡ್ತದೆ. ನೀವು ಯಾರ ಜೊತೆಗಿದ್ದೀರೋ ನಿಮ್ಮ ಮನಸ್ಸು ಅದ್ರ ಹಾಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ನಿನ್ನೆಲ್ಲ ಲೋಕ ಮೂಲವು ನೋಡು ಮಂಕುತಿಮ್ಮ, ನೀನು ಯಾರ ಜೊತೆಗೆ ಬದುಕಿದ್ದೀಯೋ ನಿನ್ನ ಜೀವನ ಹಾಗೆ ಆಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಮಾತಿಗೆ ಹಾಕೋಣ ಬ್ರೇಕ್ ಮೆದುಳಿಗೆ ಕೊಡೋಣ ಟಾಸ್ಕ್
5: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ
4: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
5: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3
6: ಕೇಳುಗರೆ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಸಮಯ 1:31. ಈಗ ಕೇಳೋಣ ಕಾರ್ಯಕ್ರಮ ಘನತ್ಯಾಜ್ಯ ನಿಯಮಗಳು.

0: ಆಕಾಶವಾಣಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಈ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಹರೀಶ್ ಬಾಬು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೈತ್ರಿ ಸರ್ವ ಸೇವಾ ಸಮಿತಿ, ಸಂದರ್ಶಕರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
1: ಆತ್ಮೀಯ ಕೇಳುಗ ಕೋಟಿಗೆ ನಮಸ್ಕಾರ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಈ ಕುರಿತು

0: ನಡೀತಾ ಇರತಕ್ಕಂಥ ಚರ್ಚೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಈಗಾಗಲೇ 2016 ನಮ್ಮ ದೇಶದಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮ ಅಸ್ತಿತ್ವಕ್ಕೆ ಬಂದಿತ್ತು. ಇದಾದ 10 ನಂತರ ಇದೀಗ ಏಪ್ರಿಲ್ 1 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಅಸ್ತಿತ್ವಕ್ಕೆ ಬಂದಿದೆ. ಇದಕ್ಕೆ ಮಾನ್ಯ ನ್ಯಾಯಾಲಯಗಳ ಒತ್ತಾಸೆಯೂ ಕೂಡ ಇದೆ. ಹಾಗಾದ್ರೆ ಈ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಏನು, ಈ ನಿಯಮಗಳು ಏನು ಹೇಳ್ತವೆ, 2016 ಈ ನಿಯಮಗಳು ಈಗ ಎಷ್ಟರ ಮಟ್ಟಿಗೆ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದ್ದಾವೆ, ಇದರ ಅನುಷ್ಠಾನ ಹೇಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನಮ್ಮ ಚರ್ಚೆಯ ಮೂಲಕ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮಾಹಿತಿ ನೀಡೋದಕ್ಕೆ ಬಂದಿದ್ದಾರೆ ಡಾಕ್ಟರ್ ಹರೀಶ್ ಬಾಬು ಅವರು. ಹರೀಶ್ ಬಾಬು ಅವರು ಮೈತ್ರಿ ಸರ್ವಸೇವಾ ಸಮಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಕಳೆದ 2.5 ಈ ಸಂಸ್ಥೆಯ ಮೂಲಕ ಸಮುದಾಯ ಅಭಿವೃದ್ಧಿ, ವಿಶೇಷವಾಗಿ ನೀರು ನೈರ್ಮಲ್ಯ, ಸ್ವಚ್ಛತೆ ಹಾಗೂ ಸುಸ್ಥಿರ ಕೃಷಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಪ್ರಿಯ ಶ್ರೋತೃಗಳೇ, ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹರೀಶ್ ಬಾಬು ಅವರೇ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ.
1: ನಮಸ್ಕಾರ ಸರ್, ಆಕಾಶವಾಣಿಯನ್ನು ಕೇಳ್ತಿರುವಂತ ಎಲ್ಲ ನನ್ನ ಆತ್ಮೀಯರಿಗೆ ನಮಸ್ಕಾರಗಳು.
0: ಘನತ್ಯಾಜ್ಯ ನಿರ್ವಹಣೆ, ಇದರ ನಿಯಮ 2026 ಈಗ ಚಾಲ್ತಿಯಲ್ಲಿದೆ, ಅನುಷ್ಠಾನದಲ್ಲಿದೆ. 2016 ಒಂದು ನಿಯಮಗಳನ್ನು ನೋಡಿದಾಗ ಇದೆಷ್ಟು ಅನಿವಾರ್ಯ ಇತ್ತು, ಯಾಕೆ ಅನಿವಾರ್ಯ ಇತ್ತು ಸರ್?
1: ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಏನಿತ್ತು ಅದನ್ನ ಬಲಪಡಿಸೋದಕ್ಕಾಗಿ, ಮತ್ತೆ ಆ ಒಂದು ನಿಯಮಗಳಲ್ಲಿ ಒಂದು ಸ್ಪಷ್ಟವಾದಂತಹ ಅಕೌಂಟಬಿಲಿಟಿ ತರಬೇಕು, ಮತ್ತೆ ಎಲ್ಲೋ ಒಂದ್ ಕಡೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಪರಿಸರ ಪೂರಕವಾಗಿ ಆಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಜಾರಿಗೆ ಬಂತು. ಅದರಲ್ಲೂ 1 ಇದು ಜಾರಿಗೆ ಬಂತು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಈ ನಿಯಮಗಳನ್ನ ಜಾರಿಗೆ ತರೋದಕ್ಕೆ ಸಾಧ್ಯತೆ ಆಯಿತು. ನಾನು ಮೊದಲೇ ಹೇಳ್ದಂಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣಾ ಜವಾಬ್ದಾರಿಗಳನ್ನ ಬಲಪಡಿಸುವಂಥದ್ದು, ಹಾಗೇನೆ ನಾವು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ, ವೇಸ್ಟ್ ಈಸ್ ನಾಟ್ ವೇಸ್ಟ್, ವೇಸ್ಟ್ ಈಸ್ ಎ ರಿಸೋರ್ಸ್ ಅಂತ. ಆ ರಿಸೋರ್ಸ್ನ ನಾವು ಈ ಒಂದು ತ್ಯಾಜ್ಯದ ಮುಖಾಂತರ ನೋಡಬೇಕು ಅನ್ನೋಂಥದ್ದು ಒಂದು ಬಹುಮುಖ್ಯವಾದಂಥ ಉದ್ದೇಶ. ಹಾಗೇನೆ ಈ ಒಂದು ತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ವಿಂಗಡಣೆ ಮಾಡಬೇಕು, ವಿಂಗಡಣೆ ಮಾಡಿದ್ದನ್ನ ಹಾಗೇನೆ ಅದನ್ನ ಸಾಗಾಣಿಕೆ ಆಗಬೇಕು, ಮತ್ತೆ ಇದು ವ್ಯವಸ್ಥಿತವಾಗಿ ಸಂಸ್ಕರಣೆ ಆಗೋದ್ರ ಮುಖಾಂತರ ತ್ಯಾಜ್ಯ ತ್ಯಾಜ್ಯ ಅಲ್ಲ, ತ್ಯಾಜ್ಯ ಸಂಪನ್ಮೂಲ, ತ್ಯಾಜ್ಯ ಹಣ, ತ್ಯಾಜ್ಯ ವಿದ್ಯುತ್ತು, ತ್ಯಾಜ್ಯ ಮತ್ತೆ ಮರುಬಳಕೆಯ ಒಂದು ಅಗತ್ಯವಾಗಿರುವಂತ ಅಂಶಗಳು ಅನ್ನೋಂಥದ್ದನ್ನ ಮನದಟ್ಟು ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು 2026 ಈ ಒಂದು ಹೊಸ ನಿಯಮಗಳನ್ನ ತರೋದಕ್ಕೆ ಸಾಧ್ಯತೆ ಆಗಿದೆ.
0: ಬಹುಶಃ ಹೀಗೂ ಹೇಳ್ಬೋದು, 10 ನಾವೇನು ಕಂಡುಕೊಂಡ್ವಿ ಆಗಿದ್ದಂತೆ 2016 ಘನತ್ಯಾಜ್ಯ ನಿಯಮಗಳಲ್ಲಿ ನಾವು ಕಂಡುಕೊಂಡಂತಹ ಅನೇಕ ಒಳನೋಟಗಳು ಅಥವಾ ಫಲಶ್ರುತಿಗಳು, ಅನುಭವಗಳು ಏನು ಹೇಳ್ಬೋದು, ಇವುಗಳ ಮುಂದುವರಿಕೆಯ ಭಾಗವಾಗಿ ಇನ್ನಷ್ಟು ಇದನ್ನು ಏನು ಸಮರ್ಥವಾಗಿ ನಿಭಾಯಿಸುವಂಥ ಉದ್ದೇಶ ಇದೆಯಾ?
1: ಖಂಡಿತ. 2016 ಇದು ಒಂದು ಇಡೀ ದೇಶಾದ್ಯಂತ ಘನತ್ಯಾಜ್ಯ ನಿರ್ವಹಣೆ ಒಂದು ಆಂದೋಲನದ ರೂಪದಲ್ಲಿ ನಡೀತಾ ಇದ್ರೂ ಸಹ ಎಲ್ಲೋ ಒಂದು ಕಡೆ ಸಮರ್ಪಕವಾಗಿ ನಾವು ಕಸಮುಕ್ತ ದೇಶ ಅಥವಾ ನಾವು ಈ ಒಂದು ತ್ಯಾಜ್ಯ ಎಲ್ಲಂದ್ರಲ್ಲೇ ಹರಡೋದನ್ನ ತಪ್ಪಿಸ್ಬೇಕು, ಅದರಿಂದ ಬರೋಂಥ ಪರಿಸರ ಮಾಲಿನ್ಯ ಇರ್ಬೋದು ಅಥವಾ ಆರೋಗ್ಯದ ಮೇಲೆ ಆಗ್ತಾ ಇರೋಂಥ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡೇ ಬಂದಂಥದ್ದು 2016. ಆದರೆ ಸರ್ಕಾರ ಮನಗಂಡಂಥ ರೀತಿ ಇರ್ಬೋದು, ಜನಸ್ಪಂದನೆ ಇರ್ಬೋದು, ಅಥವಾ ನಮ್ಮ ಅಧಿಕಾರಿಗಳಿರ್ಬೋದು ಅಥವಾ ನಾಗರಿಕರಿರ್ಬೋದು ಅದಕ್ಕೆ ಸ್ಪಂದಿಸಿದಂಥ ರೀತಿ ನೋಡಿದಾಗ ಕೆಲವೆಲ್ಲ ತುಂಬ ಒಳ್ಳೆ ಉದಾಹರಣೆಗಳು ಇದ್ದಾವೆ. ಇನ್ನೂ ಇದಕ್ಕೆಲ್ಲೋ ಒಂದು ಕಡೆ ಬದ್ಧತೆಯನ್ನು ಕೊಡಬೇಕು, ಅಕೌಂಟಬಿಲಿಟಿ ಕೊಡಬೇಕು. ಜನ ಇರ್ಬೋದು ಅಥವಾ ಸರ್ಕಾರದ ಇಲಾಖೆಗಳಿರ್ಬೋದು, ಯಾರು ಇದನ್ನು ಅನುಷ್ಠಾನ ಮಾಡ್ತಾರೆ ಅವ್ರಿಗೆ ಒಂದು ನಿಬಂಧನೆಗಳನ್ನ ಕೊಡಬೇಕು, ನಿಯಮಗಳನ್ನ ಸರಿಯಾಗಿ ಕೊಡಬೇಕು, ರೂಪುರೇಖೆಗಳನ್ನ ಕೊಡಬೇಕು. ಆಗ ಮಾತ್ರ ಇನ್ನೂ ವ್ಯವಸ್ಥಿತವಾಗಿ ನಾವು ನಮ್ಮ ಫಲಿತಾಂಶಗಳನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋಂಥ ಉದ್ದೇಶ ಇಟ್ಕೊಂಡು 2016 ಮುಂದುವರೆದ ಭಾಗವಾಗಿ 2026 ಈ ಒಂದು ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಜಾರಿಗೆ ಬಂದಿರೋ.
0: ಈ ಹೊಸ ನಿಯಮಕ್ಕೆ 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಕ್ಕೆ ಸುಪ್ರೀಂ ಕೋರ್ಟಿನ ಒತ್ತಾಸೆ ಎಷ್ಟು ಮುಖ್ಯ ಆಗಿತ್ತು ಸರ್?
1: ಸರ್, ಖಂಡಿತ. ಸುಪ್ರೀಂ ಕೋರ್ಟ್ ಇದನ್ನು ತುಂಬ ಗಮನಿಸ್ತಾ ಇದೆ. ಹಾಗಾಗಿನೇ 1 April 2026 ಇದು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿದೆ. ಅದು ಏನು ಅಂತಂದ್ರೆ, ಸ್ವಚ್ಛ ಮತ್ತು ಆರೋಗ್ಯಕರವಾದಂಥ ಪರಿಸರ, ಅದರಲ್ಲೂ ಬದುಕುವ ಹಕ್ಕು, ಸಂವಿಧಾನದ Article 21 ಏನಿದೆ, ಜೀವಿಸುವ ಹಕ್ಕು, ಅದರ ಒಂದು ಅಂತರ್ಗತವಾದಂಥ ಭಾಗನೇ ಈ ಒಂದು 2026 ಘನತ್ಯಾಜ್ಯ ನಿರ್ವಹಣಾ ಅಧಿನಿಯಮಗಳು ಅಥವಾ ನಿಯಮಗಳು ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಜೀವಿಸುವ ಅಂತ ಹಕ್ಕಿಗೆ ಹಿನ್ನಡೆ ಆಗಬಾರ್ದು. ಪರಿಸರ ಪೂರಕವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರು ಈ ಒಂದು ಕಸ ನಿರ್ವಹಣಾ ವ್ಯವಸ್ಥೆನಲ್ಲಿ ತಲ್ಲೀನರಾಗಬೇಕು, ತೊಡಕೋಬೇಕು. ಯಾರು ಉತ್ಪಾದನೆ ಮಾಡ್ತಾರೆ, ಉತ್ಪಾದನೆ ಮಾಡೋಂಥವ್ರೂ ಇದು ನನ್ನ ಜವಾಬ್ದಾರಿ ಅನ್ನೋ ಅಂಥದ್ದು ಬರಬೇಕು. ಬರೀ ಸರ್ಕಾರಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಅಥವಾ ಅದಕ್ಕೆ ಬಂದಿರೋಂಥ ಇಲಾಖೆಗಳು ಮಾತ್ರ ಇದಕ್ಕೆ ಕಾರಣೀಭೂತರಲ್ಲ ಅಥವಾ ಇದನ್ನು ಮ್ಯಾನೇಜ್ ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬ ನಾಗರಿಕರು ಸಹ ಇದು ನನ್ನ ಕರ್ತವ್ಯ ಅನ್ನೋ ಅಂಥದ್ದನ್ನು ಮಾಡಬೇಕು, ತಿಳ್ಕೋಬೇಕು ಅನ್ನೋ ಅಂಥದ್ದು ಇದರ ಒಂದು ಒಟ್ಟು ಆಶಯ. ಅದ್ರ ಜೊತೆಯಲ್ಲಿ ಕೋರ್ಟ್ ಆಲ್ಸೋ ಬಹಳ ಮುಖ್ಯವಾಗಿ ಗಮನಿಸಿದ್ದೇನು ಅಂತಂದ್ರೆ, 2000 ವರ್ಷಗಳಷ್ಟು ಹಳೆಯ ಪರಂಪರೆ ತಾಣಗಳು ಇವತ್ತು ನಮ್ಮಲ್ಲಿ ಏನಿದಾವೆ ಭಾರತದಲ್ಲಿ, ಅಲ್ಲಿ ನಮ್ಮ ಸ್ವಚ್ಛತೆ, ನಗರ ಸ್ವಚ್ಛತೆ ಇರ್ಬೋದು ಅಥವಾ ನಮ್ಮ ಈ ದುರ್ಬಲ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯ ಕೊರತೆಯನ್ನು ನೋಡಿ ಆ ದೇಶದಲ್ಲಿ ಪ್ರವಾಸೋದ್ಯಮವನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು, ಹಾಗಾಗಿ ನಾವು ಈ ಒಂದು ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಸದೃಢ ಮಾಡಬೇಕು ಅನ್ನೋ ಅಂಥದ್ದು ಒತ್ತಿ ಹೇಳಿರೋ ಅಂಥದ್ದು ಸುಪ್ರೀಂ ಕೋರ್ಟ್.
0: ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ, ಪಾರಂಪರಿಕ ತಾಣಗಳಿದ್ದಾವೆ, ಅಲ್ಲಿನ ನಿರ್ವಹಣೆ ತುಂಬಾ ತುರ್ತಾಗಿತ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ನಿಯಮಗಳಲ್ಲಿ ಹೇಗೆ ಪಾತ್ರ ವಹಿಸುತ್ತೆ ಸರ್, ಹೇಗೆ ಭಾಗವಹಿಸುತ್ತೆ
1: ಸುಪ್ರೀಂ ಕೋರ್ಟ್? ಇದನ್ನ ಈಗ ಪ್ರತಿ ದೇಶದಲ್ಲಿ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಏನಾಗ್ತಾ ಇದೆ ಅನ್ನೋ ಅಂಥದ್ದನ್ನು ಮಾನಿಟರಿಂಗ್ ಮಾಡ್ತಾ ಇದೆ. ಯಾಕಂದರೆ ಇದರಲ್ಲಿ ಈಗ 2026 ಬಂದಿರೋ ಅಂಥದ್ದು ಏನು ಅಂತಂದರೆ, ಒಂದು ಸೆಂಟ್ರಲೈಸ್ಡ್ ಪೋರ್ಟಲ್ನ ಮಾಡಿದ್ದಾರೆ.
0: ಓಕೆ,
1: ಎಲ್ಲ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳೇನಿದೆ ಅದನ್ನ ಟ್ರ್ಯಾಕಿಂಗ್ ಮಾಡಬೇಕು ಅನ್ನೋಂಥದ್ದು, ಆ ಪೋರ್ಟಲಲ್ಲಿ ಅದು ಬರಬೇಕು. ವ್ಯವಸ್ಥೆಗಳು ಹೇಗಿದ್ದಾವೆ, ಕಸ ಹೇಗೆ ಸಂಗ್ರಹಣೆ ಆಗ್ತಾ ಇದೆ, ಹೇಗೆ ಕಲೆಕ್ಷನ್ ಆಗ್ತಾ ಇದೆ, ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ, ಮತ್ತು ಕೊನೆ ಭಾಗ ಏನಿದೆ ಅದು ಯಾವತ್ತೂ ಸಹ ಅಲ್ಲಿ ಸಂಸ್ಕರಣೆ ಆಗಬೇಕು, ಯಾವುದೇ ಕಾರಣಕ್ಕೂ ಲ್ಯಾಂಡ್ ಫಿಲ್ ಆಗಬಾರ್ದು ಅನ್ನೋಂಥದ್ದು, ಕಸದ ಪರ್ವತಗಳು ಸೃಷ್ಟಿಯಾಗಬಾರ್ದು, ಕಸದಿಂದ ಅಲ್ಲಿ ಈ ಒಂದು ನಾವು ಸರ್ಕ್ಯುಲರ್ ಎಕಾನಮಿ ಅಂತ ನಾವೇನು ಮಾತಾಡಿದ್ವಿ ಅದರ ಒಂದು ಭಾಗವಾಗಿ ಈ ಒಂದು ಸಂಸ್ಕರಣೆಯ ಘಟಕಗಳಿರಬೇಕು ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ನ ಬಹುಮುಖ್ಯವಾಗಿರೋ ಅಂಥ ಒಂದು ಧೋರಣೆ.
0: ನಾವು ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಡಂಪ್ ಮಾಡಿ ಅದನ್ನು ಲ್ಯಾಂಡ್ ಫಿಲ್ ಮಾಡಿಬಿಟ್ರೆ ಎಗೇನ್ ಮಾಲಿನ್ಯ, ಮತ್ತು ಭೂ ಮಾಲಿನ್ಯ, ವಾಯು ಮಾಲಿನ್ಯ ಎಲ್ಲವೂ ಕೂಡ ಅಲ್ಲಿ ಶುರುವಾಗ್ಬಿಡುತ್ತೆ. ಅದನ್ನು ತಪ್ಪಿಸುವಂತ ಉದ್ದೇಶ ಇದು.
1: ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಇವತ್ತೇನಾಗಿದೆ, ಕಸ ನಿರ್ವಹಣಾ ವ್ಯವಸ್ಥೆನಲ್ಲಿ ಇತ್ತೀಚಿನ ಪರಿಸ್ಥಿತಿಗಳನ್ನ ನೀವು ಅವಲೋಕನ ಮಾಡಿದ್ರೆ, ಸಾಮಾಜಿಕವಾಗಿ ಕುಟುಂಬಗಳೇನು ಯೋಚನೆ ಮಾಡ್ತವೆ ಅಂದರೆ, ನನ್ನ ಮನೆಯಿಂದ ಕಸ ಹೊರಗಡೆ ಹೋದರೆ ಸಾಕು ಅಂತ. ಹಳ್ಳಿಗೆ ಬಂದಾಗ ಪಂಚಾಯತ್ನವರು ನಮ್ಮ ಹಳ್ಳಿಯಿಂದ ಅಥವಾ ನಮ್ಮ ಪಂಚಾಯತಿಯಿಂದ ಅದನ್ನು ಹೊರಗಡೆ ತಗೊಂಡೋದ್ರೆ ಸಾಕು ಅನ್ನೋಂಥದ್ದು, ಪಟ್ಟಣ ಪಂಚಾಯತಿಯವರು ನಮ್ಮ ಪಟ್ಟಣದಿಂದ ಹೊರಗಡೆ ಹೋದರೆ ಸಾಕು, ಮಹಾನಗರ ಪಾಲಿಕೆಯವರು ನಮ್ಮ ಒಂದು ಪಾಲಿಕೆಯಿಂದ ಹೊರಗಡೆ ಹೋದರೆ ಸಾಕು ಅಂತ. ಬಟ್ ಎಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಬಟ್ ಅದು ಹೋದಂಥ ಜಾಗನ ನಾವು ಹೇಗೆ ಸಂಸ್ಕರಣೆ ಮತ್ತು ಕಾನೂನುಬದ್ಧವಾಗಿ ಪರಿಸರ ಪ್ರೇಮಿಯಾಗಿ ಅಥವಾ ಪರಿಸರ ಸಂರಕ್ಷಕರಾಗಿ ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾಗಿರೋಂಥದ್ದು. ಇನ್ಫ್ಯಾಕ್ಟ್ ತ್ಯಾಜ್ಯ ನಿರ್ವಹಣೆಯಲ್ಲಿ ಇರೋಂಥ ಮೂಲ ಅಂಶನೇನೆ, ತ್ಯಾಜ್ಯ ಉತ್ಪಾದನೆ ಮಾಡೋಂಥವ್ರು ಅಂದರೆ ಮೂಲದಲ್ಲೇ ಕಸ ವಿಂಗಡಣೆಯಾಗಬೇಕು ಅನ್ನೋಂಥದ್ದು, ಅದು ಫಂಡಮೆಂಟಲ್ ಪಾಲಿಸಿ. ಅದು ಎಲ್ಲಿ ಕಸ ವಿಂಗಡಣೆ ಆಗಲ್ಲ ಅಲ್ಲಿ ಎಲ್ಲೂ ಸಹ ವ್ಯವಸ್ಥಿತವಾಗಿ ಕಸ ನಿರ್ವಹಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥದ್ದು. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಇಲ್ಲಿ ಆದ್ಯತೆ ಈಗ 2026 ಬಹುಮುಖ್ಯವಾಗಿರೋಂಥ ಒಂದು ಆದ್ಯತೆಯನ್ನು ಕೊಟ್ಟಿರೋಂಥದ್ದೇ ವಿಂಗಡಣೆಗೆ ಹೆಚ್ಚು ಆದ್ಯತೆ ಕೊಡಬೇಕು, ಅದರಲ್ಲೂ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ವಿಂಗಡಣೆ ಆಗಬೇಕು ಅನ್ನೋಂಥದ್ರ ಬಗ್ಗೆ ಈ ಒಂದು 2026 ಹೆಚ್ಚು ಬೆಳಕನ್ನು ಚೆಲ್ಲಿದೆ ಸರ್.
0: ಏನು ಹೇಳುತ್ತೆ ಸರ್ ಮುಖ್ಯವಾಗಿ?
1: ಬಹಳ ಮುಖ್ಯವಾಗಿ ಇದರಲ್ಲಿ ಹೇಳ್ತಾ ಇರೋಂಥದ್ದು ಏನಂತಂದ್ರೆ, ಮೂಲದಲ್ಲೇ ತ್ಯಾಜ್ಯ ವಿಂಗಡಣೆ ಆಗಬೇಕು, ಅದರಲ್ಲೂ ಮುಖ್ಯವಾಗಿ 4 ಪ್ರಕಾರಗಳಲ್ಲಿ ತ್ಯಾಜ್ಯ ವಿಂಗಡಣೆ ಆಗಬೇಕು ಅನ್ನೋಂಥದ್ದು. 1 ಹಸಿ ಕಸ, 2 ಒಣಕಸ, 3 ಬಂದು ಈಗ ನಮಗೆ ಸ್ಯಾನಿಟರಿ ವೇಸ್ಟ್ ಅಥವಾ ಸ್ಯಾನಿಟರಿ ತ್ಯಾಜ್ಯ ಅಂತ, 4 ಬಂದು ಸ್ಪೆಷಲ್ ಕೇರ್ ವಿಶೇಷ ಕಾಳಜಿ ಕಸ ಅನ್ನೋಂಥದ್ದು. ಈ 4 ಭಾಗಗಳಾಗಿ, 4 ಪ್ರಕಾರಗಳಾಗಿ ತ್ಯಾಜ್ಯವನ್ನು ವಿಂಗಡಣೆ ಮಾಡಬೇಕು ಮೂಲದಲ್ಲಿಯೇ ಅನ್ನೋಂಥದ್ದು.
0: ನಾವು ಮೊದಲು ಕೇಳ್ತಿದ್ದು ಒಣಕಸ ಅಥವಾ ಹಸಿ ಕಸ, ಮೂರನೇದು ನೈರ್ಮಲ್ಯ, 4 ವಿಶೇಷ ಕಾಳಜಿ ಕಸ.
1: ಹೌದು,
0: ಬಹಳ ವಿಶೇಷವಾದದ್ದು ಪಾಲಿಸಿ ಹೊಸದಾಗಿ ಸೇರಿರೋದು.
1: ಇದು ಹೊಸದಾಗಿ ಬಂದಿರೋಂಥದ್ದು. ಮುಂಚೆ ಏನಾಯಿತು, ಈ ಒಣಕಸದಲ್ಲೇನೆ ಸ್ಯಾನಿಟರಿ ವೇಸ್ಟು ಮತ್ತು ಈ ಒಂದು ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಏನು ಹೇಳಿದ್ವಿ ಅದನ್ನು ಒಣಕಸದಲ್ಲೇ ಮಿಕ್ಸ್ ಮಾಡ್ತಾ ಇದ್ರು. ಹಾಗಾಗಿ ಅದರಲ್ಲಿ ಹಲವಾರು ತೊಂದರೆಗಳಾಗ್ತಾ ಇತ್ತು, ಯಾಕಂದರೆ ಅದನ್ನು ವಿಂಗಡಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಒಣಕಸ ಜೊತೆಯಲ್ಲಿ ಇದನ್ನು ಸ್ಯಾನಿಟರಿ ವೇಸ್ಟ್ ಮಿಕ್ಸ್ ಮಾಡಿದ್ರೆ ವಿಂಗಡಣೆ ಪ್ರೋಸೆಸ್ ಕಷ್ಟ ಆಗ್ತಾ ಇದೆ. ಒಣಕಸದಲ್ಲೇ ವಿಶೇಷ ತ್ಯಾಜ್ಯ ಏನಿದೆ, ಸ್ಪೆಷಲ್ ಕೇರ್ ವೇಸ್ಟ್ ಏನಿದೆ, ಅದನ್ನು ವಿಂಗಡಣೆ ಮಾಡದೆ ಅದರಲ್ಲೇ ಮಿಕ್ಸ್ ಮಾಡಿದೀವಿ ಅಂತಂದರೆ ಮತ್ತೆ ಅದನ್ನು ವಿಂಗಡಣೆ ಮಾಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಪರಿಸರ ಮಾಲಿನ್ಯ ಪ್ರಾರಂಭ ಆಗ್ತಾ ಇತ್ತು. ತಾವು ಹೇಳ್ದಂಗೆ ಏನಾಗುತ್ತೆ, ಎಲ್ಲಿ ವಿಂಗಡಣೆ ಆಗಲ್ಲ ಅಲ್ಲಿ ಆ ಭಾಗದಲ್ಲಿ ಅಂತರ್ಜಲ ಮಲಿನಗೊಳ್ಳೋ ಅಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಯಾವಾಗ ಅಂತರ್ಜಲ ಮಲಿನ ಆಗುತ್ತೆ, ಸಾರ್ವಜನಿಕ ಆರೋಗ್ಯಕ್ಕೆ ನೇರವಾದಂಥ ಒಂದು ಸಂಬಂಧ ಇದೆ, ಮತ್ತು ಅದರಿಂದ ನೀರು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಿರೋ ಅಂಥ ರೋಗಗಳು ಬರೋ ಅಂತ
0: ಮಣ್ಣಿನ ಆರೋಗ್ಯ,
1: ಮಣ್ಣಿನ
0: ಆರೋಗ್ಯ,
1: ಹೌದು,
0: ಹವಾಮಾನದ ಆರೋಗ್ಯ, ಹಾಗೆಯೇ ಕೃಷಿ ಎಲ್ಲವೂ ಕೂಡ ಸೇರ್ಕೊಂಡ್ಬಿಡುತ್ತೆ.
1: ಹೌದು ಹೌದು. ಸೊ ಈ ಎಲ್ಲ ಅಂಶಗಳನ್ನ ಆದ್ಯತೆಯಾಗಿ ಇಟ್ಕೊಂಡು ಕಸವನ್ನ ಮೂಲ ಹಂತದಲ್ಲೇ ವಿಂಗಡಣೆ ಮಾಡಬೇಕು ಅನ್ನೋ ಅಂಥದ್ದು ಈ 2026 ಬಹುಮುಖ್ಯವಾಗಿರೋ ಒಂದು ನಿಯಮ ಸರ್. ಇದು
0: ವಿಂಗಡಣೆ ಆದ್ಮೇಲೆ ನಿಯಮ ಏನ್ ಹೇಳುತ್ತೆ?
1: ವಿಂಗಡಣೆ ಆದ ನಂತರ ನಿಯಮ ಹೇಳೋ ಅಂತದ್ದು, ವಿಂಗಡಣೆ ಆದಂತ ವ್ಯವಸ್ಥಿತವಾಗಿನೇ ಅದನ್ನ ಸಾಗಾಣಿಕೆ ಮಾಡಬೇಕು ಅನ್ನೋ ಅಂಥದ್ದು, ಅದು ಬಹುಮುಖ್ಯವಾಗಿರೋ ಅಂಥದ್ದು. ಈಗ ದುರಾದೃಷ್ಟ ಏನಾಗುತ್ತೆ ಅಂತಂದ್ರೆ, ಎಷ್ಟೋ ಕಡೆ ವಿಂಗಡಣೆ ಮಾಡ್ಕೊಡ್ತೀವಿ ಬಟ್ ಅದೇ ತರ ನಾವು ಕಲೆಕ್ಟ್ ಮಾಡಲ್ಲ. ಸೊ ನಾವೇ ಒಂದೊಂದು ಸಾರಿ ಅದನ್ನ ಮಿಕ್ಸ್ ಮಾಡೋ ಅಂತ ಸಂದರ್ಭ ಇರುತ್ತೆ. ಹಾಗಾಗಿ ಬಹಳ ಸ್ಟ್ರಿಕ್ಟ್ ಲಾ ಎನ್ಫೋರ್ಸ್ಮೆಂಟ್ ಏನಿದೆ ಅಂತಂದ್ರೆ, ಹೇಗೆ ಸಾರ್ವಜನಿಕರು ನಾಗರಿಕರು ವಿಂಗಡಣೆ ಮಾಡ್ಕೊಡ್ತಾರೆ, ಆ ವಿಂಗಡಣೆ ಮಾಡಿರೋದನ್ನ ಹಾಗೇನೆ ಕಲೆಕ್ಟ್ ಮಾಡಬೇಕು ಅಂತ. ಅಂದ್ರೆ 4 ಭಾಗಗಳಾಗೆ ಕಲೆಕ್ಟ್ ಮಾಡಬೇಕು. ಒಂದು ವೇಳೆ ವೆಹಿಕಲ್ಸ್ನ ಅದೇ ಥರನೇ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಹಸಿ ಕಸನ ಹಸಿ ಕಸದ ಪಾರ್ಟ್ಗೆ ಹೋಗ್ಬೇಕಾಗತ್ತೆ, ಒಣಕಸ ಒಣಕಸದ ಭಾಗಕ್ಕೆ ಹೋಗ್ಬೇಕಾಗತ್ತೆ, ಸ್ಯಾನಿಟರಿ ವೇಸ್ಟ್ ಕಂಪೋನೆಂಟ್ಗೆ ಹೋಗ್ಬೇಕಾಗತ್ತೆ, ದೆನ್ ಸ್ಪೆಷಲ್ ಕೇರ್ ವೇಸ್ಟ್ ಏನಿದೆ ಅದಕ್ಕೆ ಬೇಕಾಗಿರೋ ಒಂದು ವ್ಯವಸ್ಥೆನ ಮಾಡಿಕೊಂಡು ಹಾಗೇನೆ ಅದನ್ನ ಕಲೆಕ್ಟ್ ಮಾಡಬೇಕು ಅನ್ನೋಂಥದ್ದು, ಸಂಗ್ರಹಣೆ ಮಾಡಬೇಕು ಅಂತ. ಸಂಗ್ರಹಣೆ ಆದ ನಂತರ ಅದೇ ಥರ ಅದು ಸಾಗಾಣಿಕೆ ಆಗಬೇಕು, ಮತ್ತೆಲ್ಲೂ ವೆಹಿಕಲ್ಸ್ ಅಲ್ಲಿ ಮಿಕ್ಸ್ ಆಗಬಾರ್ದು ಅನ್ನೋಂಥದ್ದು. ಸಾಗಾಣಿಕೆ ಆದಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಿಂದ ಮಹಾನಗರ ಪಾಲಿಕೆವರೆಗೂ ಅವರು ಒಂದು ಸಂಸ್ಕರಣಾ ಘಟಕಗಳನ್ನ ಮಾಡಿದ್ದಾರೆ. ಆ ಘಟಕಗಳಿಗಲ್ಲಿ ಹೋಗಬೇಕಾಗತ್ತೆ. ಹಸಿ ಕಸ ಮತ್ತೆ ಅದು ತ್ಯಾಜ್ಯ ಅಲ್ಲ ಅನ್ನೋಂಥದ್ದನ್ನ ನೋಡಬೇಕು ಅಂತಂದ್ರೆ, ಹಸಿ ಕಸದಲ್ಲಿ ನಾವು ಗೊಬ್ಬರ ಮಾಡ್ಬೋದು, ಎರೆಹುಳು ಗೊಬ್ಬರ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ಮಾಡ್ಬೋದು, ಗ್ಯಾಸ್ ಮಾಡ್ಬೋದು ಅಂದ್ರೆ ಬಯೋಗ್ಯಾಸ್ ಉತ್ಪಾದನೆ ಮಾಡ್ಬೋದು, ಎಲೆಕ್ಟ್ರಿಫಿಕೇಶನ್ ಮಾಡ್ಬೋದು, ಅಂದ್ರೆ ಇವೆಲ್ಲವೂ ಸಹ ನಮಗೆ ಸಂಪನ್ಮೂಲಗಳು. ಸೊ ಆ ಸಂಪನ್ಮೂಲಗಳನ್ನ ನಾವು ಈಗೇನಾಗಿದೆ, ಆ ಸಂಪನ್ಮೂಲಗಳನ್ನ ಸರಿಯಾಗಿ ಮರುಬಳಕೆ ಮಾಡದೆ ಕಸದ ಪರ್ವತಗಳನ್ನ ಸೃಷ್ಟಿ ಮಾಡಿ ಸಮಸ್ಯೆಗಳ ಆಗರವಾಗಿ ನಾವು ಅದನ್ನ ಸೃಷ್ಟಿ ಮಾಡ್ತಾ ಇದೀವಿ. ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಕಸ ವಿಂಗಡಣೆ ಆಗ್ಬೇಕು, ಹಾಗೇನೆ ಕಲೆಕ್ಟ್ ಆಗ್ಬೇಕು, ಹಾಗೇನೆ ಸಾಗಾಣಿಕೆ ಆಗ್ಬೇಕು, ಹಾಗೇನೆ ಸಂಸ್ಕರಣೆ ಆಗ್ಬೇಕು ಅನ್ನೋ ಅಂಥದ್ದು ಬಹುಮುಖ್ಯವಾಗಿರೋ ಉದ್ದೇಶ.
0: ಈಗ ಮನೆಗಳಲ್ಲಿ ಆಗ್ಬಿಡುತ್ತೆ ಸರ್, ಇನ್ನು ದೊಡ್ಡ ದೊಡ್ಡ ಆವರಣಗಳಿರ್ತವೆ, ಫ್ಯಾಕ್ಟ್ರಿಗಳಿರ್ಬೋದು, ಅಪಾರ್ಟ್ಮೆಂಟ್ಗಳಿರ್ಬೋದು, ಇಲ್ಲಿಗೆ ಏನಾದರೂ ಸ್ಪೆಸಿಫಿಕ್ ಆಗಿ ರೂಲ್ಸ್ ಇದೆಯಾ
1: ಸರ್? ಈಗ 2020 ಬಹಳ ಸ್ಪಷ್ಟವಾಗಿರೋಂಥ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಕ್ಲಿಯರ್ ಆಗಿದೆ. ಮತ್ತು ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು ಒಂದಿದೆ. ಅಂದರೆ ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು, ಇದಕ್ಕೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಹಾಗಾಗಿನೇ ಅದನ್ನು ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು. ಅದು ಏನು ಹೇಳುತ್ತೆ ಅಂತಂದರೆ, ನಮ್ಮ ಫ್ಲೋರ್ ಏರಿಯಾ, ನಮ್ಮ ವಿಸ್ತೀರ್ಣ 20,000 ಸ್ಕ್ವೇರ್ ಮೀಟ್ರಿಗಿನ ಜಾಸ್ತಿ ಇದ್ದರೆ, ಹಾಗೆಯೇ ನಾವು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡೋ ಅಂಥ ನೀರಿನ ಪ್ರಮಾಣ 40,000 ಲೀಟ್ರಿಗಿನ ಜಾಸ್ತಿ ಇದ್ದರೆ, ಅಥವಾ ಆ ಜಾಗದಲ್ಲಿ 100 ಕೆಜಿಗಿನ ಕಸ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ರೆ, ಅಂದ್ರೆ ಈ 3 ಅಂಶಗಳಲ್ಲಿ ಯಾವ್ದಾದ್ರು ಒಂದು ಅಂಶ ಇದ್ರೂ ಅವ್ರನ್ನ ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು ನಾವು ತಗೋಬೇಕಾಗುತ್ತೆ. ಸೊ ಇವರು ಪಾತ್ರ ಏನಾಗುತ್ತೆ ಅಂತಂದ್ರೆ, ಬಹಳ ಸ್ಪಷ್ಟವಾಗಿ ಅದನ್ನ ಕೊಟ್ಟಿದ್ದಾರೆ, ಬಲ್ಕ್ ವೇಸ್ಟ್ ರಿಜಿಸ್ಟರ್ ಮಾಡಬೇಕು. ನಮ್ಮ BBMP ಇರ್ಬೋದು, ಪಂಚಾಯತಿಗಳಲ್ಲಿರ್ಬೋದು, ನಮ್ದು ಈ ಒಂದು ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡಬೇಕಾಗತ್ತೆ, ಒಂದು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ಸೊ ಅದನ್ನೇ EBWGR ಅಂತ, ಅಂದ್ರೆ ಎಕ್ಸ್ಟೆಂಡೆಡ್ ಬಲ್ಕ್ ವೇಸ್ಟ್ ಜನರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ವ್ಯವಸ್ಥೆನೇ ಮಾಡಿದ್ದಾರೆ. ಅದರಲ್ಲಿ ಅವರು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ತಗೊಂಡ ನಂತರ ಈ ಹಸಿ ಕಸ ಏನ್ ಬರುತ್ತೆ ಕೊಳೆಯೋ ಅಂಥದ್ದು, ಅದನ್ನ ಅವರೇನೆ ಸಂಸ್ಕರಣೆ ಮಾಡೋದಕ್ಕೆ ಅವರು ಭದ್ರ ಆಗಿರಬೇಕಾಗತ್ತೆ. ಹಾಗಾಗಿ ಇದರಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಇರೋಂಥದ್ದು ಹೊಣೆಗಾರಿಕೆ, ಬದ್ಧತೆ ಮತ್ತೆ ವ್ಯವಸ್ಥಿತವಾಗಿರೋ ಅಂತ ನಿರ್ವಹಣೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರೋ ಅಂಥದ್ದು ಈ ಒಂದು 2026. ಸೊ ಇನ್ನು ಉಳಿದಿರೋ ಹಾಗೆ ನಮ್ಮಲ್ಲಿ ಒಣಕಸ ಅಥವಾ ಬೇರೆ ಏನು ಕಸಗಳು ಬರುತ್ತೆ ಅದನ್ನು ಯಾರ್ಯಾರು ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ ಸಂಗ್ರಹಣೆಯಲ್ಲಿ, ಅವರೊಟ್ಟಿಗೆ ಸೇರಿಕೊಂಡು ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಅಂಥದ್ದು ಇರೋ ಅಂಥದ್ದು. ಇನ್ನು ಒಣಕಸಕ್ಕೆ ಅಂತಲೇ ಈಗಾಗಲೇ ನಮ್ಮಲ್ಲಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ MRF ಫೆಸಿಲಿಟಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಇದ್ದಾವೆ, ತಾಲೂಕು ಮಟ್ಟದಲ್ಲಿ ಆಗ್ತಾ ಇದೆ, ಜಿಲ್ಲಾ ಹಂತದಲ್ಲಿ ಆಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದ್ದಾವೆ. ಏನಾಗುತ್ತೆ ಅಂತಂದರೆ, ಎಲ್ಲ ಒಣಕಸಗಳನ್ನ ಅಲ್ಲಿಗೆ ತಗೊಂಡು ಹೋಗಬೇಕಾಗತ್ತೆ. ತಗೊಂಡೋಗಿ ಅದನ್ನು ಮತ್ತೆ ಮರು ವಿಂಗಡಣೆ ಮಾಡಿ ಅದು ಉಪಯುಕ್ತವಾಗಿರೋ ಅಂಥ ಕಸನ ರಿಯೂಸಬಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ರಿಯೂಸ್ ಮಾಡೋದಕ್ಕೆ ನಾವು ಮತ್ತೆ ಅಲ್ಲಿ ಪ್ರೋಸೆಸ್ ಆಗುತ್ತೆ, ಶ್ರೆಡ್ಡಿಂಗ್ ಆಗುತ್ತೆ, ಅದಕ್ಕೆ ಬೇರೆ ಬೇರೆ ರೂಪಾಂತರ ಕೊಡಬೇಕಾಗುತ್ತೆ. ಅದಾದ ನಂತರ ಅದು ಮರುಬಳಕೆಗೆ ನಾವು ಮರು ಉತ್ಪಾದನೆ ಅಥವಾ ಮರು ರಿಕವರಿ ರಿಯೂಸ್ ಎರಡನ್ನೂ ಅಲ್ಲಿ ನೋಡ್ತೀವಿ. ಹಂಗಾಗಿನೇ ಸರ್ಕ್ಯುಲರ್ ಎಕಾನಮಿ ಅನ್ನೋಂಥ ಪದೇ ಬರೋದೇ ಅಲ್ಲಿ.
0: ಓಕೆ, ಒಂದು ಸಾಮೂಹಿಕ ಹೊಣೆಗಾರಿಕೆ ಇಲ್ಲಿ ಮುಖ್ಯವಾಗಿ ಎದ್ದು ಕಾಣುತ್ತೆ.
1: ಖಂಡಿತ ಖಂಡಿತ,
0: ಯಾರೋ ಮಾಡ್ತಾರೆ ನನ್ನ ಜವಾಬ್ದಾರಿ ಅಲ್ಲ ಅನ್ನೋ ಥರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ.
1: ಖಂಡಿತ.
0: ಒಂದು ವೇಳೆ ಈ ಜವಾಬ್ದಾರಿಯನ್ನು ಜಾರ್ಕೊಂಡ್ರೆ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಇದೆ ಇಲ್ಲಿ, ಘನ ನ್ಯಾಯಾಲಯ ಕೂಡ ಇರೋದ್ರಿಂದ. ಇನ್ನೊಂದು ಕಾನೂನುಬದ್ಧವಾದಂತ ಮತ್ತಷ್ಟು ಅದನ್ನ ಶಿಕ್ಷೆ ಅಂತಾನೆ ಕರೆಯೋಣ ಸರ್.
1: ಓಕೆ,
0: ಆ ಥರದ ಏನಾದ್ರು ಉಂಟಾ?
1: ಖಂಡಿತ. ಈಗ 2026 ಒಂದು ಸ್ಪೆಷಲ್ ಪ್ರಾವಿಷನ್ ಏನ್ ಮಾಡಿದೆ ಅಂತಂದ್ರೆ, ಎನ್ವೈರನ್ಮೆಂಟಲ್ ಕಾಂಪೆನ್ಸೇಷನ್ ಅಂತ ಇದೆ. ಅಂದ್ರೆ ಪಲ್ಯೂಟರ್ಸ್ ಹ್ಯಾಸ್ ಟು ಪೇ ಅಂತ. ಯಾರು ಹಾನಿಕಾರರು ಅಥವಾ ಯಾರು ಈ ಒಂದು ನಿಯಮ ಉಲ್ಲಂಘನೆ ಮಾಡ್ತಾರೆ, ಇಲ್ಲೀಗಲ್ ಡಂಪಿಂಗ್ ಮಾಡ್ತಾರೆ, ಪರಿಸರಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾರೆ, ಅಂತವ್ರಿಗೆ ಪೆನಾಲ್ಟಿಗಳನ್ನ ಮಾಡೋದಕ್ಕೆ ಬಹಳ ಸ್ಪಷ್ಟವಾಗಿ ಈ ಒಂದು ನಿಯಮಗಳಲ್ಲಿ ಉಲ್ಲೇಖ ಇದೆ. ಸೊ ಹಾಗಾಗಿ ಈಗ ಯಾರು ಇದರಿಂದ ಎಸ್ಕೇಪ್ ಅಲ್ಲ ಅಂತ. ಉತ್ಪಾದನೆ ಮಾಡೋ ಅಂತವ್ರು ಇರ್ಬೋದು, ಸಂಗ್ರಹಣೆ ಮಾಡೋ ಅಂತವ್ರು ಇರ್ಬೋದು, ಇವರೆಲ್ಲರೂ ಸಹ ನಿಯಮಬದ್ಧವಾಗಿ ಇದನ್ನ ಪಾಲನೆ ಮಾಡಿದಾಗ ಮಾತ್ರ ನಾವೆಲ್ಲೋ ಒಂದ್ ಕಡೆ ಸ್ವಚ್ಛ ಭಾರತ್ ಅಂತ ಏನ್ ಮಾತಾಡ್ತೀವಿ ಅದಕ್ಕೆ ಒಂದು ಒತ್ತಾಸೆ ಸಿಗೋದಕ್ಕೆ ಸಾಧ್ಯತೆ ಆಗುತ್ತೆ.
0: ಸ್ವಚ್ಛ ಭಾರತ್ ಅಭಿಯಾನ ಒಂದ್ ರೀತಿ ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಮೂಡಿಸ್ತು, ವಿಶ್ವದ ಗಮನವನ್ನು ಸೆಳೆಯಿತು. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ನೇರವಾಗಿ ಆ ಗೌರವಕ್ಕೆ ಹಿರಿಮೆಗೆ ಪಾತ್ರರಾಗ್ತಾರೆ. ಸ್ವತಃ ತಾವೇ ನಿಂತು ಸಮುದಾಯದ ಜೊತೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ತೊಡಗಿಸಿಕೊಂಡ್ರು. ನನ್ನ ಪ್ರಶ್ನೆ ಏನಂತ ಅಂದ್ರೆ, ಸರ್ಕಾರದ ಅಥವಾ ಸರ್ಕಾರದ ಇಲಾಖೆಗಳ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಹೇಗೆ ತಮ್ಮ ಪಾತ್ರವನ್ನು ನಿರ್ವಹಿಸ್ತವೆ ಇಲ್ಲಿ?
1: ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಬಹು ದೊಡ್ಡದು ಇದರಲ್ಲಿ. ಯಾಕಂದ್ರೆ ಸಮುದಾಯಕ್ಕೆ ಬಹಳ ನೇರವಾಗಿ ಸಂಪರ್ಕ ಇರುವಂತದ್ದೇ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಹಿರಿಮೆ. ಹಾಗಾಗಿ ಇದರಲ್ಲಿ ಕಸ ನಿರ್ವಹಣೆ ಇರ್ಬೋದು, ಯಾವುದೇ ಯೋಜನೆ ವ್ಯವಸ್ಥಿತವಾಗಿ ಚಾಲನೆ ಆಗಬೇಕು ಅಂತಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕು. ಮಾಹಿತಿನ ಕೊಡೋ ಅಂಥದ್ದು, ಅವ್ರಿಗೆ ತಿಳುವಳಿಕೆಯ ಮಟ್ಟವನ್ನ ಜಾಸ್ತಿ ಮಾಡೋ ಅಂಥದ್ದು, ಅದಕ್ಕೆ ಬೇಕಾಗಿರೋಂಥ ತರಬೇತಿಗಳನ್ನ ಆಯೋಜನೆ ಮಾಡೋ ಅಂಥದ್ದು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಇರೋಂಥ ಒಂದು ಬಲ ಅಂತ ಹೇಳ್ಬೋದು ನಾವು. ಅದು ಒಂದು ಇಟ್ಸ್ ಅನ್ ಆಪರ್ಚುನಿಟಿ ಅದು. ಸೊ ಹಾಗಾಗಿ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಜನರನ್ನ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು ಮಾಹಿತಿ ಕೊಟ್ಟು ಈ ಯೋಜನೆಗಳನ್ನ ರೂಪಿಸೋ ನಿಟ್ಟಿನಲ್ಲಿ ಜನ ಸಮುದಾಯವನ್ನ ಭಾಗವಹಿಸೋ ರೀತಿಯಲ್ಲಿ ಮಾಡಿದ್ದೆ ಆದ್ರೆ ಖಂಡಿತ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ನಾವು ಹೆಚ್ಚು ಬಲಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ, ಹೆಚ್ಚು ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ನಾವು ಇಷ್ಟೊತ್ತು ಮಾತಾಡ್ದಂಗೆ ಈ ಒಂದು ಸ್ವಚ್ಛ ಭಾರತ ಆಶಯ ಏನಿದೆ, ಮಾನ್ಯ ಪ್ರಧಾನಮಂತ್ರಿಗಳು ಕಂಡಂತ ಕನಸು ಏನಿದೆ, ಗಾಂಧೀಜಿ ಕಂಡಂತ ಕನಸು ಏನಿದೆ, ಆ ಕನಸನ್ನ ನಾವು ಈಡೇರಿಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ.
0: ಪಾಲಿಸಿ ಈ ಒಂದು ನಿಯಮ 2026 ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ? ಯಾರ್ಯಾರ ರೋಲ್ ಅನ್ನ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ಯಾ?
1: ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾರ್ಯಾರು ಇದರಲ್ಲಿ ಏನೇನು ಪಾತ್ರ ಇದೆ ಅನ್ನೋಂಥದ್ದು ಕ್ಲಿಯರ್ ಹೇಳಿದೆ. ಈಗ ಮುಂಚೆ ಏನಾಗಿತ್ತು ಅಂತಂದ್ರೆ, ನಮಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಬರೀ ನಗರಕ್ಕೆ ಸೀಮಿತ ಆಗಿತ್ತು ಅನ್ನೋ ಒಂದು ಪರಿಕಲ್ಪನೆ ಇತ್ತು. ಈಗ ಅದೆಲ್ಲ ಹೋಗಿದೆ. 2026 ಇದು ಗ್ರಾಮೀಣ, ನಗರ ಮತ್ತೆ ಇಡೀ ದೇಶದಲ್ಲಿರುವಂತ ಎಲ್ಲ ಭಾಗಗಳಲ್ಲೂ ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಹಾಗಾಗಿ ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಏನಿದೆ, ಸೊ ಅವರ ಒಂದು ಪರಿಮಿತಿನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ಇದು ಬರುತ್ತೆ. ಸ್ಪೆಷಲಿ ಹಳ್ಳಿಗಳಲ್ಲಿ ಇರ್ಬೋದು, ನಮ್ಮ ಪಂಚಾಯಿತಿ ಹಂತದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಇವೆಲ್ಲವೂ ಸಹ ಜಿಲ್ಲಾ ಪಂಚಾಯತ್ ಅಡಿನಲ್ಲಿ ಬರುತ್ತೆ. ಅವರು ಇದನ್ನ ಉಸ್ತುವಾರಿ ಇರುತ್ತೆ, ಅವರು ಇದನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಹಾಗೇನೆ ಈಗ ಟೌನ್ ಮುನಿಸಿಪಾಲಿಟಿಗೆ ಬಂದರೆ ಅಲ್ಲಿರೋಂಥ ಚೀಫ್ ಆಫೀಸರ್ ಇರ್ತಾರೆ, ನಗರಸಭೆಗೆ ಬಂದರೆ ಕಮಿಷನರ್ಸ್ ಇರ್ತಾರೆ, ಮಹಾನಗರ ಪಾಲಿಕೆಗೆ ಬಂದರೆ ಕಮಿಷನರ್ಸ್ ಇರ್ತಾರೆ. ಇವರೆಲ್ಲರೂ ಸಹ ಇದರ ಒಂದು ಮುಖ್ಯ ಪಾತ್ರಧಾರರು. ಮತ್ತೆ ಅವ್ರಿಗೆ ಬಹಳ ಸ್ಪಷ್ಟವಾಗಿರೋಂಥ ಉಲ್ಲೇಖಗಳಿದೆ. ನಾ ಆಗಲೇ ಹೇಳ್ದಂಗೆ ಹೇಗೆ ಕಲೆಕ್ಟ್ ಮಾಡಬೇಕು, ಹೇಗೆ ಸಂಗ್ರಹಣೆ ಮಾಡಬೇಕು, ಹೇಗೆ ಸಾಕಾಣಿಕೆ ಮಾಡಬೇಕು, ಕೊನೆಯಲ್ಲಿ ಎಂಡ್ ಪಾಯಿಂಟಲ್ಲಿ ಯಾವುದೇ ಕಾರಣಕ್ಕೂ ಕಸದ ಪರ್ವತಗಳನ್ನ ಸೃಷ್ಟಿ ಮಾಡದೆ ಕಸ ಕಸ ಅಲ್ಲ, ಕಸ ಒಂದು ಸರ್ಕ್ಯುಲರ್ ಎಕಾನಮಿ ಅನ್ನೋಂಥದ್ದನ್ನ ಒಂದು ನಾವು ಮಾಡಿ ತೋರಿಸ್ಬೇಕು ಅನ್ನೋಂಥದ್ದು ಬಹುಮುಖ್ಯವಾಗಿ ಉಲ್ಲೇಖ ಮಾಡಿರೋ ಅಂಥದ್ದು.
0: ಓಕೆ, ಈಗ ನಗರ ಪಟ್ಟಣಗಳಲ್ಲಿ ನೋಡ್ತೀವಿ ಸರ್, ಅಲ್ಲಲ್ಲೇ ಕಸ ಆಯುವಂಥವ್ರು ರ್ಯಾಕ್ ಪಿಕ್ಕರ್ಸ್, ಇವು ಇಂಥ ಸಮುದಾಯವನ್ನು ಏನಾದ್ರೂ ಒಂದು ನಿಯಮ ಒಳಗೊಂಡಿದೆಯಾ?
1: ಈ ನಿಯಮದ ವಿಶೇಷತೆಯೇ ಅದನ್ನು ಸೇರಿಸಿದೆ. ಅಂದ್ರೆ ನಾವು ಇಲ್ಲಿವರೆಗೂ ಯಾರು ಚಿಂದಿ ಆಯ ಅಂತವರು ಅಥವಾ ರ್ಯಾಕ್ ಪಿಕ್ಕಿಂಗ್ ಕಮ್ಯುನಿಟಿ ಅಂತ ಏನು ಹೇಳ್ತೀವಿ ಅವ್ರನ್ನ ಇನ್ಫಾರ್ಮಲ್ ಸೆಕ್ಟರ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಅವ್ರಿಗೆ ಆ ಒಂದು ವಿಶೇಷವಾದಂಥ ಮಾಹಿತಿ ಮತ್ತು ಜ್ಞಾನ ಇದೆ. ಹಾಗಾಗಿ ಅವ್ರನ್ನ ಇದನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಕಲೆಕ್ಷನ್ನ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಆ ಕಲೆಕ್ಷನ್ ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣವಾಗಿ ಈ ಒಂದು ರ್ಯಾಕ್ ಪಿಕ್ಕಿಂಗ್ ಕಮ್ಯುನಿಟಿನ ಇನ್ವಾಲ್ವ್ ಮಾಡಬೇಕು ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ.
0: ಯಾಕೆ ಅಂತಂದ್ರೆ ತುಂಬಾ ಜನ ತಮ್ಮಂತ ಸ್ವಯಂ ಸೇವಾ ಸಂಸ್ಥೆಗಳು ಅವ್ರ ಜೊತೆ ಕೆಲಸ ಮಾಡ್ತಾ ಅವರ ಸಬಲೀಕರಣಕ್ಕೂ ಕೂಡ ದುಡಿತಾ ಇರೋದನ್ನ ನೋಡ್ತೀವಿ ನಾವು. ಬಟ್ ಈ ಒಂದು ನಿಯಮಗಳ ಜೊತೆಯಲ್ಲಿ ಅವರು ಸೇರ್ಕೊಂಡ್ಬಿಟ್ರೆ ಬಹುಶಃ ಈ ಸಬಲೀಕರಣ ಅನ್ನೋ ಪದಕ್ಕೆ ಇನ್ನೊಂದಷ್ಟು ಅರ್ಥ ಬರುತ್ತೆ, ಮತ್ತೆ ಸ್ವಚ್ಛತೆ ಅನ್ನುವಂಥ ಪದಕ್ಕೂ ಕೂಡ ಇನ್ನೊಂದಷ್ಟು ಅರ್ಥ ಬರಬಹುದು. ಐಇಸಿ ಆಕ್ಟಿವಿಟೀಸ್ ಹೇಗಿದೆ ಸರ್ ಈ ಒಂದು ನಿಯಮಗಳಲ್ಲಿ?
1: ಸರ್, ಈ ನಿಯಮಗಳಲ್ಲಿ ಬಹುಮುಖ್ಯವಾಗಿ ವಿಷಯ ಹೋಗ್ಬೇಕು.
0: 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳಲ್ಲಿ ಜನರಿಗೆ ಅರಿವು ನೀಡತಕ್ಕಂಥ ಜಾಗೃತಿ ನೀಡತಕ್ಕಂಥ ಕೆಲಸಗಳಿಗೂ ಆದ್ಯತೆ ಇದೆಯಾ?
1: ಖಂಡಿತ ಸರ್, ಯಾಕಂದ್ರೆ ಇದು ನಾವು ಫಂಡಮೆಂಟಲ್ ಅಂತ ಹೇಳ್ತೀವಿ. ಯಾಕಂದ್ರೆ ಘನತ್ಯಾಜ್ಯ ನಿರ್ವಹಣೆ ಸರಿಯಾಗಿ ಆಗ್ಬೇಕು ಅಂತಾನೆ ಬಹುಮುಖ್ಯವಾಗಿ ವಿಂಗಡಣೆ ಆಗ್ಬೇಕು ಅಂತ. ವಿಂಗಡಣೆ ಆಗ್ಬೇಕು ಅಂತಾನೆ ಜನಗಳಿಗೆ ಮಾಹಿತಿ ಬೇಕು. ಈಗಾಗಲೇ 2020 ಉಲ್ಲೇಖ ಬಹಳ ಸ್ಪಷ್ಟ ಇದೆ, 4 ಪ್ರಕಾರಗಳಲ್ಲಿ ಕಸವನ್ನ ವಿಂಗಡಣೆ ಮಾಡಬೇಕು ಅಂತ. ಎಷ್ಟೋ ಜನಕ್ಕೆ ಯಾಕೆ ವಿಂಗಡಣೆ ಮಾಡಬೇಕು, ಅದರಿಂದ ಆಗಂತ ಅನುಕೂಲಗಳೇನು, ಅಥವಾ ವಿಂಗಡಣೆ ಮಾಡಲಿಲ್ಲ ಅಂದ್ರೆ ಆಗಂತ ದುಷ್ಪರಿಣಾಮಗಳೇನು ಅನ್ನೋದುಗಳೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಮನೆ ಭೇಟಿಗಳು ಮಾಡಬೇಕಾಗುತ್ತೆ, ಮನೆಯವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ವಿಂಗಡಣೆ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡಬೇಕಾಗತ್ತೆ. ಮತ್ತೆ ಕಲೆಕ್ಷನ್ ಟೀಮ್ಗೆ ನಾವು ಹೆಚ್ಚು ತರಬೇತಿಗಳನ್ನ ಕೊಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ನೋಡಬೇಕಾಗಿರೋಂಥದ್ದು ವಾರ್ಡ್ ಸಭೆಗಳಿರ್ಬೋದು, ಅಥವಾ ಆ ಬೀದಿನಲ್ಲೇ ಕೂತು ಅವರಿಗೆ ಮಾಹಿತಿ ಕೊಡೋ ಅಂಥದ್ದು, ಅನೌನ್ಸ್ ಮಾಡೋ ಅಂಥದ್ದು, ತರಬೇತಿಗಳು ಮಾಡೋ ಅಂಥದ್ದು, ಇವೆಲ್ಲವೂ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ ಜನಗಳಿಗೆ ಎಲ್ಲೋ ಒಂದು ಕಡೆ ಹೌದು ಇದು ನನ್ನ ಜವಾಬ್ದಾರಿ, ನಾನು ಮತ್ತೆ ನನ್ನ ಒಂದು ಪರಿಸರನ ಚೊಕ್ಕಟವಾಗಿ ಇಡೋದಕ್ಕಾಗಿ ಸರ್ಕಾರ ಕೊಟ್ಟಿರೋ ಒಂದು ಯೋಜನೆ ಮತ್ತೆ ನಿಯಮಗಳು, ಇದಕ್ಕೆ ನಾನು ಬದ್ಧನ ಆಗಬೇಕು ಅನ್ನೋ ಅಂತ ಒಂದು ಪ್ರಿಪರೇಷನ್ಸ್ ನ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ನಮ್ಮ IEC ಪ್ರೋಗ್ರಾಮ್ ಅಲ್ಲಿ ಇದನ್ನ ನಾವು ಬಹುಮುಖ್ಯವಾಗಿ ಒತ್ತಾಸೆಯಾಗಿ ಮಾಡಬೇಕಾಗತ್ತೆ. ಆಗ ಮಾತ್ರ ಎಲ್ಲೋ ಒಂದ್ ಕಡೆ ಇದು ಪೀಪಲ್ ಓರಿಯೆಂಟೆಡ್ ಅಥವಾ ಓನರ್ಶಿಪ್ ಅಂತ ಏನು ಹೇಳ್ತೀವಿ, ಆ ಓನರ್ಶಿಪ್ ನ ನಾವು ಹೆಚ್ಚು ಮಾಡಬೇಕು. ಯಾವಾಗ ಓನರ್ಶಿಪ್ ಬರುತ್ತೆ, ಈ ನುಳಿದಿರೋ ಇಂಪ್ಲಿಮೆಂಟೇಷನ್ ಹರ್ಡಲ್ಸ್ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ. ನೀವು ಓನರ್ಶಿಪ್ ಕ್ರಿಯೇಟ್ ಮಾಡದೆ ಇಲ್ಲ ಲಾ ಎನ್ಫೋರ್ಸ್ ಆಗಿದೆ ಮಾಡಿ ಅಂತ ನಾವು ಹೋದಾಗ ಎಲ್ಲೋ ಒಂದ್ ಕಡೆ ಜನ ಅದಕ್ಕೆ ಸ್ಪಂದನೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ IEC ಮತ್ತೆ ಇನ್ಫಾರ್ಮೇಶನ್ ಎಜುಕೇಶನ್ ಡಿಸಿಮಿಲೇಷನ್, ತರಬೇತಿಗಳು, ಮಾಹಿತಿಗಳು, ಜನಗಳೊಟ್ಟಿಗೆ ಸಂಭಾಷಣೆ ಮಾಡೋ ಅಂಥದ್ದು, ಬೇರೆ ಬೇರೆ ವಿಧಾನಗಳಲ್ಲಿ ತಿಳುವಳಿಕೆ ಕೊಡೋ ಅಂಥದ್ದು, ಇದು ಅತ್ಯಂತ ಮುಖ್ಯವಾಗಿರೋ ಅಂಥದ್ದು. ಅದು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ.
0: ಯಾಕೆ ಮೈತ್ರಿ ಇದೇ ಕೆಲಸ ಮಾಡ್ತಿರೋದು ನಿಮ್ಮ ಸಂಸ್ಥೆ?
1: ಖಂಡಿತ.
0: ಹಂಗಾಗಿ ಬಹುಶಃ ಈ ತರದ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಇಲ್ಲಿ ದೊಡ್ಡದಿದೆ. ಸ್ವಚ್ಛ ಭಾರತದ ಆಶಯ ಇರಬಹುದು ಅಥವಾ ಈ ವರ್ಷದ 2026 ಘನತ್ಯಾಜ್ಯ ನಿರ್ವಹಣೆಯ ನಿಯಮಗಳಿರ್ಬೋದು, ಇವೆಲ್ಲವೂ ಕೂಡ ಸಾಕಾರ ಆಗ್ಬೇಕು. ಸಾಕಾರ ಆಗ್ಬೇಕು ಅಂದ್ರೆ ಜನರಿಗೆ ಮಾಹಿತಿ ಬೇಕು. ಆ ಜನರಿಗೆ ಮಾಹಿತಿ ಕೊಡೋ ಕೆಲಸ ಮತ್ತೆ ಜನರೊಟ್ಟಿಗೆ ಕೆಲಸ ಮಾಡುವಂತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್?
1: ಸರ್ ಖಂಡಿತ, 1987 ಮೈತ್ರಿ ಪ್ರಾರಂಭ ಆಗಿದ್ದು. ಮೈತ್ರಿಯ ಬಹುಮುಖ್ಯವಾದಂತ ಧ್ಯೇಯ, ನಮ್ಮ ಮೈತ್ರಿ ಸರ್ವ ಸೇವಾ ಸಂಸ್ಥೆ ಪ್ರಾರಂಭ ಮಾಡಿದ್ದೇನೆ ಬೀದಿನಲ್ಲಿರುವಂತವರು, ಅದರಲ್ಲೂ ರ್ಯಾಕ್ ಪಿಕ್ಕರ್ಸ್ ಏನಿದ್ದಾರೆ ಬೆಂಗಳೂರಲ್ಲಿ, ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿನೇ ಪ್ರಾರಂಭ ಮಾಡಿದ್ದು. ಅಂದ್ರೆ ನಾವು ಈಗ 40 ಹಿಂದೆ ಕಸ ನಿರ್ವಹಣೆ ಸರಿಯಾಗಿ ಆಗಬೇಕು, ರ್ಯಾಕ್ ಪಿಕ್ಕರ್ಸ್ ನ ನಾವು ಬಲಪಡಿಸಬೇಕು, ಅವ್ರಿಗಿರೋಂಥ ವಿಶೇಷ ಬಲ ಏನಿದೆ ಅದನ್ನು ನಾವು ತರಬೇತಿಗಳ ಮುಖಾಂತರ ಎನ್ಕೌಂಟರ್ ಮಾಡಿ ಎಲ್ಲೋ ಒಂದು ಕಡೆ ನಾವು ಈ ಒಂದು ಕಸ ನಿರ್ವಹಣಾ ವ್ಯವಸ್ಥೆಗೆ ಇವರು ಅಂಬಾಸಿಡರ್ ಆಗಿ ಕೆಲಸ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಆವಾಗಲೇ ನಾವು ಪ್ರಾರಂಭ ಮಾಡಿದ್ವಿ. ಸೊ ಬಹುಶಃ ಬೆಂಗಳೂರಲ್ಲಿ ನೋಡುವಾಗ ನಾವು 80s ಕಸಾನ ವಿಂಗಡಣೆ ಮಾಡಬೇಕು ಅನ್ನೋಂಥ ಮೊದಲನೇ ಪದಬಳಕೆ ತಂದಂಥ ಒಂದು ಸಂಸ್ಥೆ ಅವಾಗ. ನಂದಾ ಟಾಕಿಸಲ್ಲಿ ಈಗಲೂ ನಮಗೆ ನೆನಪಿದೆ, ಜಯನಗರದಲ್ಲಿ ಫಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್, ಅದು ಡಿಸೆಂಟ್ರಲೈಸ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಪ್ರೋಚ್ನ ತಗೊಂಬಂದು ಒಂದು ಮಾಡೆಲ್ನ ನಾವು ಅಲ್ಲಿ ಸರ್ಕಾರ ಜೊತೆಯಲ್ಲಿ ಸೇರಿ ಮಾಡಿದ್ದು. ನಮ್ಮ ಇಂಟರ್ವೆನ್ಷನ್ ಏನೇನೆ ಈ ಒಂದು ರ್ಯಾಕ್ ಪಿಕ್ಕರ್ಸ್ ಒಟ್ಟಿಗೆ, ಅದಾದ ನಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಶೇಷವಾಗಿ ತರಬೇತಿಗಳನ್ನ ಕೊಡೋ ಅಂಥದ್ದು, ವೇಸ್ಟ್ ಆಡಿಟ್ ಮಾಡೋ ಅಂಥದ್ದು, DPRs ತಯಾರು ಮಾಡೋ ಅಂಥದ್ದು, ಅಧಿಕಾರಿಗಳಿಗೆ ಮತ್ತೆ ಚುನಾಯಿತ ಪ್ರತಿನಿಧಿಗಳಿಗೆ ತರಬೇತಿ ಮಾಡೋ ಅಂಥದ್ದು, ಮತ್ತೆ ನಾವೇ ಪ್ರಾಯೋಗಿಕವಾಗಿ ಹಲವಾರು ಗ್ರಾಮ ಪಂಚಾಯತಿಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿರಬೇಕು ಅನ್ನೋಂಥ ಮಾಡೆಲ್ಸ್ನ ನಾವು ಸೆಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಅದನ್ನು ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಆಯಿತು. ಆ ಥರದ ಒಂದು ಕೆಲಸನ ನಮ್ಮ ಸಂಸ್ಥೆಯಿಂದ ನಾವು ಮಾಡಿ ಜನಗಳಿಗೆ ಅಥವಾ ಬೇರೆ ಬೇರೆ ಪಾಲುದಾರರಿಗೆ ಅದನ್ನು ತೋರಿಸೋದಕ್ಕೆ ಸರಿ ಬಂತು. ಸರ್,
0: ಸರ್ಕಾರ ಏನೇ ನಿಯಮಗಳನ್ನು ರೂಪಿಸಿದ್ರು ಕೂಡ ಆ ನಿಯಮಗಳ ಸಮರ್ಥ ಅನುಷ್ಠಾನದ ಮೇಲೇ ಅವುಗಳ ಫಲಶ್ರುತಿ ನಿಂತಿರುತ್ತೆ. ಹಾಗಾದರೆ ಸಮುದಾಯದ ಒಂದು ಸಹಭಾಗಿತ್ವ ಇಲ್ಲದೆ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒತ್ತಟ್ಟಿಗೆ ತಗೊಂಡು ಹೋಗೋದ್ರ ಮೂಲಕನೇ ಇದರ ಸಾಕಾರ ಸಾಧ್ಯ ಅಂತೀರ?
1: ಖಂಡಿತ ಸರ್. ಈಗ ಸರ್ಕಾರದ 5ನೇ ಭಾಗ ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳ್ಬಿಟ್ಟು, 5ನೇ ಅಂಗ ಅಂತ ಹೇಳ್ಬಿಟ್ಟು ಈಗಾಗಲೇ ಅದನ್ನ ಡಿಕ್ಲೇರ್ ಆಗಿದೆ. ಖಂಡಿತ, ತಾವು ಹೇಳಿದಂಗೆ ಯಾರಿಗೆ ನಿಲ್ಕಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ನಿಲ್ಕುತ್ತೆ. ಎಲ್ಲಿ ಯಾರು ರೀಚ್ ಆಗೋಕ್ಕಾಗಲ್ಲ ಅಂಥ ಕಡೆ ಸ್ವಯಂ ಸೇವಾ ಸಂಸ್ಥೆಗಳು ಇರುತ್ತೆ. ಹಾಗಾಗಿ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಇರುವಿಕೆ ಏನು ಅಂತಂದರೆ ಅದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ ಅಂಥ ಅಧಿಕಾರಿಗಳಿರ್ಬೋದು ಅಥವಾ ಅಲ್ಲಿರೋಂಥ ಜನಪ್ರತಿನಿಧಿಗಳಿರ್ಬೋದು, ಒಂದು ಸಮನ್ವಯತೆಯಿಂದ ಒಂದು ಕಲೆಕ್ಟಿವ್ ಅಪ್ರೋಚ್ ಅಂತ ನಾವೇನು ಹೇಳ್ತೀವಿ ಆ ನಿಟ್ಟಿನಲ್ಲಿ ಹೋಗಿದ್ರೆ ಖಂಡಿತ ಸಮುದಾಯಕ್ಕೂ ಆ ಒಂದು ಓನರ್ಶಿಪ್ ಕೊಡ್ತೀವಿ. ಎರಡನೇದು, ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಏನಿದ್ದಾರೆ ಮಾನಿಟರಿಂಗ್ ಸಿಸ್ಟಮ್ಸ್ನ ನಾವು ಬಲಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಅದ್ರ ಜೊತೆಯಲ್ಲಿ ನಾವೆಲ್ಲೋ ಒಂದು ಕಡೆ ತಿಳುವಳಿಕೆ ಮತ್ತು ತರಬೇತಿಗಳು ಕೊಡೋದ್ರ ಮುಖಾಂತರ ವ್ಯವಸ್ಥೆನ ಒಂದು ಸಸ್ಟೈನಬಲ್ ಅಪ್ರೋಚಲ್ಲಿ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ನೋಡಿ ದೇಶದಲ್ಲಿ ನಾವು ಏನೇ ಮಾದರಿಗಳ ಬಗ್ಗೆ ಮಾತಾಡ್ತಾ ಮಾಡ್ತಾ ಇದ್ರು ಆ ಮಾದರಿಗಳು ಎಲ್ಲ ಬಂದಿರೋ ಅಂಥದ್ದು ಕಲೆಕ್ಟಿವ್ ಅಪ್ರೋಚ್ ಇಂದಲೇ ಬಂದಿರೋ ಅಂಥದ್ದು. ಅಂದರೆ ಎಲ್ಲ ಪಾಲುದಾರರು ಸಮಾನವಾಗಿ ಬಳಸ್ಕೊಂಡು ಅವರವರ ಒಂದು ಸ್ಟ್ರೆಂತ್ ಏನಿದೆ ಆ ಸ್ಟ್ರೆಂತ್ಗೆ ಅನುಗುಣವಾಗಿ ಅಲ್ಲಿ ವರ್ಕ್ ಅಸೈನ್ ಆಗಿ ಆಕ್ಷನ್ ಪ್ಲಾನ್ ಆಗಿ ಕಲೆಕ್ಟಿವ್ ಆಗಿ ನಾವು ಪ್ಲಾನಿಂಗ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯೋಜನೆಗಳು ಫಲಪ್ರದವಾಗಿ ಇಂಪ್ಲಿಮೆಂಟ್ ಆಗಿರೋ ಅಂಥದ್ದನ್ನ ನಾವು ಎಲ್ಲ ಕಡೆ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಖಂಡಿತ ಎಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ಜನರ ಭಾಗವಹಿಸುವಿಕೆ ಜಾಸ್ತಿ ಇರುತ್ತೆ ಯೋಜನೆ 100ಕ್ಕೆ 100ರಷ್ಟು ಫಲಿತಾಂಶ ಮತ್ತೆ ಅನುಷ್ಠಾನ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ.
0: ಮಾನ್ಯ ಪ್ರಧಾನಮಂತ್ರಿಗಳ ಮುಖ್ಯ ಆಶಯ ವಿಕಸಿತ ಭಾರತ 2047ರ ಹೊತ್ತಿಗೆ ನಾವು ಜಗತ್ತಿನಲ್ಲಿ ಅಗ್ರಗಣ್ಯ ರಾಷ್ಟ್ರವಾಗಿ ನಿಲ್ಲಬೇಕು ಅನ್ನುವಂಥದ್ದು. ಇದು ಸ್ವಚ್ಛತೆ ಅಥವಾ ಘನತ್ಯಾಜ್ಯ ನಿರ್ವಹಣೆ ಕೂಡ ಅದಕ್ಕೆ ಸವಾಲಾಗಿತ್ತು. ಅದನ್ನು ಮೀರಿ ನಿಲ್ಲೋದಕ್ಕೆ ಈ ಒಂದು ನಿಯಮಗಳು ನಮಗೆ ಸಹಕಾರಿ ಆಗ್ತವೆ ಸರ್.
1: ಖಂಡಿತ ಸರ್, ಖಂಡಿತ. ಈಗ ಬಂದಿರೋಂಥ ನಿಯಮಗಳನ್ನ ನೋಡಿದಾಗ ನಾವು ಲ್ಯಾಂಡ್ ಫಿಲ್ ಕಡಿಮೆ ಮಾಡಬೇಕು, ಸರ್ಕ್ಯುಲರ್ ಎಕಾನಮಿನ ಹೆಚ್ಚು ಮಾಡಬೇಕು, ಎಲ್ಲ ಹಂತಗಳಲ್ಲೂ ಹೊಣೆಗಾರಿಕೆಯನ್ನು ಕೊಡಬೇಕು, ಅಕೌಂಟಬಿಲಿಟಿ ಕೊಡಬೇಕು, ಅದನ್ನು ಮಾನಿಟರ್ ಮಾಡೋದಕ್ಕೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವತಿಯಿಂದ ಸೆಂಟ್ರಲ್ ಪೋರ್ಟಲ್ ಕೊಟ್ಟಿದ್ದಾರೆ. ಪೋರ್ಟಲ್ ಮುಖಾಂತರ ಅದನ್ನು ಮಾನಿಟರ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಅದರ ಜೊತೆಯಲ್ಲಿ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯದ ಒಂದು ಸ್ಪಷ್ಟವಾದಂಥ ನಿದರ್ಶನ ಇದೆ, ನಿರ್ದೇಶನ ಇದೆ, ಮತ್ತು ಅದರೂ ಸಹ ಮಾನಿಟರಿಂಗ್ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲೂ ನಾವು ಇದನ್ನು ತುಂಬ ನೆಗ್ಲೆಕ್ಟೆಡ್ ಏರಿಯಾ ಅಥವಾ ಇದನ್ನ ಆಗುತ್ತೆ ಅನ್ನೋಂತ ಧೋರಣೆಯಲ್ಲಿ ಹೋಗೋಕ್ಕಾಗಲ್ಲ. ಆಗಲೇಬೇಕು ಅನ್ನೋಂತ ಧೋರಣೆಯಲ್ಲಿ ಹೋಗಬೇಕು, ಮಾಡಲೇಬೇಕು ಅನ್ನೋಂತ ಅನಿವಾರ್ಯತೆಯಲ್ಲಿ ನಾವು ಮಾಡಲೇಬೇಕು. ಆವಾಗ ಮಾತ್ರ 2047ರ ಒಂದು ವಿಕಸಿತ ಭಾರತದ ಒಂದು ಕನಸು ಏನಿದೆ ಮಾನ್ಯ ಪ್ರಧಾನಮಂತ್ರಿಗಳು, ಆ ಕನಸಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ಇರ್ತಾನೆ. ಹಾಗಾಗಿನೇ ಗಾಂಧೀಜಿ ಹೇಳುವಂಥದ್ದು ಸ್ವಚ್ಛತೆಯೇ ದೇವರು. ಸೊ ಮತ್ತೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಆರೋಗ್ಯ ಇರುತ್ತೆ, ಎಲ್ಲಿ ಆರೋಗ್ಯ ಇರುತ್ತೆ ಅಲ್ಲಿ ಸದೃಢತೆ ಇರುತ್ತೆ, ಎಲ್ಲಿ ಸದೃಢತೆ ಇರುತ್ತೆ ಅಲ್ಲಿ ದೇಶದ ಬಲ, ಅದೇ ದೇಶದ ಒಂದು ಅಭಿವೃದ್ಧಿ. ಹಾಗಾಗಿ ಈ ಒಂದು ಸ್ವಚ್ಛತಾ ಆಂದೋಲನ, ಅದರಲ್ಲೂ ವಿಶೇಷವಾಗಿ ಘನತ್ಯಾಜ್ಯ ನಿರ್ವಹಣೆ ಏನಿದೆ, ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಂತ ಅರ್ಥಕೊಂಡು ಪ್ರತಿಯೊಬ್ಬ ಪಾಲುದಾರರು ಅವರವರ ವ್ಯಾಪ್ತಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು ಅದನ್ನು ಮಾಡಿದ್ದೇ ಆದರೆ ಖಂಡಿತ ನಾವು ವಿಕಸಿತ ಭಾರತದ ಒಂದು ಗುರಿ ಏನಿದೆ ಅದನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ.
0: ಸಾಧ್ಯ ಆಗಲಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮಿತಿ ಅಥವಾ ವ್ಯಾಪ್ತಿಯಲ್ಲಿ ಜವಾಬ್ದಾರಿ ಹೊತ್ಕೊಳ್ಳೋದ್ರ ಮೂಲಕ 2026ರ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸೋಣ, ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರ ಮಾಡೋಣ ಅಂತ ಹೇಳ್ತಾ, ಅದಕ್ಕೆ ಪೂರಕವಾದಂಥ ನಿಮ್ಮ ಮಾತುಗಳು ನಮಗೆ ಒಂದು ರೀತಿ ನಿಜವಾಗ್ಲೂ ಮಾರ್ಗದರ್ಶನದ ನುಡಿಗಳು ಅಂತೇಳಿ ಭಾವಿಸ್ತಾ, ಈ ಹೊತ್ತಿನ ಚರ್ಚೆಗೆ ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ತಮಗೆ
1: ಧನ್ಯವಾದಗಳು ಸರ್. ಕೊನೆಯದಾಗಿ ನನ್ನ ಮನವಿ, ಎಲ್ಲ ಪಾಲುದಾರರು ದಯಮಾಡಿ ಕಸ ನಿರ್ವಹಣೆ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅನ್ನೋ ಅಂತ ಒಂದು ಸ್ಲೋಗನ್ ಅಡಿನಲ್ಲಿ ನಾವು ಇದನ್ನು ಆಂದೋಲನದ ರೂಪದಲ್ಲಿ ತಗೊಂಡು ಹೋಗಬೇಕಾಗತ್ತೆ. ಮಾನ್ಯ ಪ್ರಧಾನಮಂತ್ರಿಗಳ ಆಶಯ ಏನಿದೆ ಅದನ್ನು ಅದರ ಒತ್ತಾಸೆಗಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ.
2: ಇದುವರೆಗೂ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಈ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಹರೀಶ್ ಬಾಬು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮೈತ್ರಿ ಸರ್ವ ಸೇವಾ ಸಮಿತಿ ಸಂದರ್ಶಕರು, ಕೆಸಿ ಶಿವರಾಮ್ ಹಿರಿಯ ಪತ್ರಕರ್ತರು, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಮತ್ತು ಗಿರೀಶ್, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ. ಸಹಕಾರ ಪದ್ಧತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ನಡೆದ 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ಈ ಬಾರಿ ವಿತರಿಸಲಾಗಿದೆ. ಇದೇ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಯುವಜನತೆಯ ಪ್ರತಿಭೆ ಮತ್ತು ಕೌಶಲ್ಯಗಳು ಜಾಗತಿಕ ವಿಶ್ವಾಸವನ್ನು ಗಳಿಸಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ನಾಸಿನ್ ವಲಯ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಇನ್ನೊಂದೆಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿವಿಧ ಇಲಾಖೆಗಳ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಮಂಗಳೂರಿನ ಬಂದರಿಗೆ ದಿಢೀರ್ ಭೇಟಿ ನೀಡಿ ಮೀನುಗಾರರು ಹಾಗೂ ವ್ಯಾಪಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಮುಂಜಾನೆಯೇ ಬಂದರಿಗೆ ಭೇಟಿ ನೀಡಿ ಬೋಟ್ನಲ್ಲಿ ಪ್ರಯಾಣ ಮಾಡುವ ಮೂಲಕ ಬಂದರು ಅಭಿವೃದ್ದಿಗೆ ಈಗಾಗಲೇ ಕೈಗೊಂಡಿರುವ ಕ್ರಮಗಳು ಹಾಗೂ ಅಭಿವೃದ್ದಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಮೀನುಗಾರರ ಮುಖಂಡರಿಂದ ಮಾಹಿತಿ ಪಡೆದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿವಿಧ ಮೂಲೆಗಳಿಂದ ಇಲ್ಲಿಗೆ ಬಂದು ವ್ಯಾಪಾರಿಗಳು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಇವರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕರಾವಳಿ ರಾಜ್ಯ ಮಾತ್ರವಲ್ಲ, ದೇಶದ ಸಂಪತ್ತು ಎಂದು ಅಭಿಪ್ರಾಯಪಟ್ಟರು. ಸಹಕಾರ ಪದ್ಧತಿಯಿಂದ ರೈತರ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತೀರ್ಥಹಳ್ಳಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಮೃತ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು, ಇದೇ ಸಹಕಾರ ತತ್ವ ಎಂದು

0: ಅಭಿಪ್ರಾಯಪಟ್ಟರು. ಕಬ್ಬಿನ ಕಾರ್ಖಾನೆಗಳು ಸಹಕಾರಿ ಪದ್ಧತಿಯಲ್ಲಿ ನಡೆದು ಬಂದು ರೈತರನ್ನು ಕಾಪಾಡಿದೆ. ಮಲೆನಾಡು ಭಾಗದಲ್ಲಿ ಬಸ್, ಆಸ್ಪತ್ರೆ, ಬ್ಯಾಂಕ್ಗಳು ಸಹಕಾರಿ ಪದ್ಧತಿಯಲ್ಲಿ ನಡೆಯುತ್ತಿದ್ದು ಇದು ಈ ಭಾಗದ ಹೆಗ್ಗಳಿಕೆಯಾಗಿದೆ ಎಂದು ತಿಳಿಸಿದರು. ಉಡುಪಿ ಜಿಲ್ಲಾಡಳಿತ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ, ಭಾರತೀಯ ಪೃಥ್ವಿ ವಿಜ್ಞಾನ ಸಚಿವಾಲಯ, ಅಂಚೆ ಇಲಾಖೆ ಉಡುಪಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಲ್ಪೆ ಕಡಲ ಕಿನಾರೆಯಲ್ಲಿ ಇಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯ ವಾಕ್ಯದಡಿ ಬೀಚ್ ಕ್ಲೀನಿಂಗ್ ಕಾರ್ಯಕ್ರಮ ನಡೆಯಿತು. ಅಭಿಯಾನದ ಅಂಗವಾಗಿ ಮಲ್ಪೆ ಕಡಲ ತೀರದಲ್ಲಿ ಸಂಗ್ರಹವಾಗಿದ್ದ ಪ್ಲಾಸ್ಟಿಕ್ ಬಾಟಲಿಗಳು, ಪ್ಲಾಸ್ಟಿಕ್ ಚೀಲಗಳು ಹಾಗೂ ಇತರ ತ್ಯಾಜ್ಯವನ್ನು ಸ್ವಯಂ ಸೇವಕರು ತೆರವುಗೊಳಿಸಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಅಭಿಯಾನದಲ್ಲಿ ಪಾಲ್ಗೊಂಡರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ 5.0 ಹಾಗೂ ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಷ್ಟವ್ಯಾಪಿ ಅಭಿಯಾನದ ಅಂಗವಾಗಿ ಪರಿಸರ ಇಲಾಖೆ, ಅರಣ್ಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ವಚ್ಛತಾ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪರಿಸರ ಪ್ರೇಮಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸೇರಿದಂತೆ 200ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ಕಡಲ ತೀರದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಒಳಗೊಂಡು ವಿವಿಧ ತ್ಯಾಜ್ಯಗಳನ್ನು ಸಂಗ್ರಹಿಸಿದರು. ಅಭಿಯಾನದ ಸಂಯೋಜಕ ಡಾ ಜಗನ್ನಾಥ ರಾಥೋಡ ಮಾತನಾಡಿ, ಕಡಲ ತೀರಗಳು ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿದ್ದು ಕರಾವಳಿ ಪ್ರದೇಶದ ಪರಿಸರ ಸಮತೋಲನದ ಜೊತೆಗೆ ಲಕ್ಷಾಂತರ ಜನರ ಜೀವನೋಪಾಯಕ್ಕೂ ಆಧಾರವಾಗಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿರುವ ದುಬಾರೆ ಆನೆ ಶಿಬಿರವನ್ನು ನಾಳೆಯಿಂದ ಸಾರ್ವಜನಿಕರ ವೀಕ್ಷಣೆಗೆ ಪುನರಾರಂಭಿಸಲು ಅರಣ್ಯ ಇಲಾಖೆ ನಿರ್ಧರಿಸಿದೆ. ಆನೆ ಶಿಬಿರಗಳಿಗಾಗಿ ರಾಜ್ಯ ಸರ್ಕಾರದಿಂದ ರೂಪಿಸಲಾಗಿರುವ ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಅನುಷ್ಠಾನಗೊಳಿಸಿದ ನಂತರ ದುಬಾರೆ ಆನೆ ಶಿಬಿರವನ್ನು ಪುನರಾರಂಭಿಸಲಾಗುತ್ತಿದೆ. ಆರಂಭಿಕ ಹಂತದಲ್ಲಿ ಬೆಳಗಿನ ಅವಧಿಯಲ್ಲಿ 9:30-11:30 ಮಾತ್ರ ಶಿಬಿರದ ಚಟುವಟಿಕೆಗಳನ್ನು ನಡೆಸಲು ನಿರ್ಧರಿಸಲಾಗಿದೆ. ಹೊಸ ನಿಯಮಗಳ ಪ್ರಕಾರ ಸಾರ್ವಜನಿಕರು ಮತ್ತು ಆನೆಗಳ ನಡುವೆ ಯಾವುದೇ ರೀತಿಯ ನೇರ ಸಂಪರ್ಕಕ್ಕೆ ಅವಕಾಶ ಇರುವುದಿಲ್ಲ. ಪ್ರವಾಸಿಗರಿಂದ ಆನೆಗಳಿಗೆ ಸ್ನಾನ ಮಾಡಿಸುವುದು ಹಾಗೂ ಆಹಾರ ನೀಡುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ತುಮಕೂರು ಜಿಲ್ಲಾಡಳಿತ ಹಾಗೂ ಪ್ರಜಾಸೇವಾ ಇಲಾಖೆ ವತಿಯಿಂದ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಆಂದೋಲನ ಸಭೆಗೆ ಮಾನ್ಯ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕುಂದುಕೊರತೆಗಳನ್ನು ಆಲಿಸಿದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ತಮಗೆ ಸರ್ಕಾರದಿಂದ ಸಿಗಬೇಕಾದ ನೆರವು ಮತ್ತು ಸವಲತ್ತುಗಳು ಹಾಗೂ ವಿವಿಧ ಸಮಸ್ಯೆಗಳನ್ನು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಸಾರ್ವಜನಿಕರಿಂದ ಸ್ವೀಕರಿಸಿದ ಪ್ರತಿಯೊಂದು ಅರ್ಜಿಯನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ಅರ್ಹ ಪ್ರಕರಣಗಳಲ್ಲಿ ಕಾಲಮಿತಿಯೊಳಗೆ ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದರು. ಯಾವುದೇ ಅರ್ಹ ವ್ಯಕ್ತಿ ಸರ್ಕಾರಿ ಸೇವೆಗಳಿಂದ ವಂಚಿತರಾಗದಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತು ಒಂದು ನೋಟ. 2020 ಆರಂಭವಾಗಿ ಭಾರತೀಯ ಬಾಹ್ಯಾಕಾಶ ನೀತಿ 2023 ರೂಪುಗೊಂಡಿರುವ ಬಾಹ್ಯಾಕಾಶ ವಲಯದ ಸುಧಾರಣೆಗಳು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಸರ್ಕಾರದ ಏಕಸ್ವಾಮ್ಯದಿಂದ ಕ್ರಿಯಾಶೀಲ ಹಾಗೂ ಸ್ಪರ್ಧಾತ್ಮಕ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ವ್ಯವಸ್ಥೆಯನ್ನಾಗಿ ಪರಿವರ್ತಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳು ಬಾಹ್ಯಾಕಾಶ ತಂತ್ರಜ್ಞಾನದ ಅಭಿವೃದ್ಧಿಗೆ ನೆರವಾಗುತ್ತಿದೆ. ಐಐಟಿ ಮದ್ರಾಸ್ನ ಎಂಜಿನಿಯರ್ಗಳ ತಂಡ ಸ್ಥಾಪಿಸಿದ ಗ್ಯಾಲೆಕ್ಸ್ ಐ ಎಂಬ ಬಾಹ್ಯಾಕಾಶ ನವೋದ್ಯಮ ಸಂಸ್ಥೆಯು ವಿಶ್ವದ ಮೊದಲ ಆಪ್ಟೋಸ್ಟಾರ್ ಉಪಗ್ರಹವಾದ ಮಿಷನ್ ದೃಷ್ಟಿಯನ್ನು ಅಭಿವೃದ್ಧಿಪಡಿಸಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಈ ಕುರಿತಂತೆ ಗ್ಯಾಲಕ್ಸಿ ಐನ ಸಹ ಸಂಸ್ಥಾಪಕ ಸುಯೇಶ್ ಸಿಂಗ್ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ.

0: India's space program has made significant contribution to national development through communication, navigation, weather forecasting, disaster management, agriculture, and scientific advancement. ISRO is focusing on research and frontier technologies, including Gaganyaan, next-generation launch vehicle, the Bharati Antariksh Station, planetary exploration, and lunar landing. Together, ISRO, industry, academia, and our youth can accelerate innovation and contribute to make the vision of Viksit Bharat 2047 a reality.
1: ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಮತದಾರರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಗಟ್ಟಿ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಸಂದೇಶದೊಂದಿಗೆ ನಾಳೆ ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಇದೇ 21ರಂದು ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ತಿಳಿಸಿದ್ದಾರೆ. ಮುಂದಿನ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಆತ್ಮವಿಶ್ವಾಸ, ಶಿಸ್ತು ಮತ್ತು ತಂಡದ ಮನೋಭಾವ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಗದಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಬಿಬಿ ಅಸೂಟಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ವತಿಯಿಂದ ಚಿತ್ರದುರ್ಗ ನಗರದ ಡಿಸಿ ಸರ್ಕಲ್ ಬಳಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಈ ಶಿಬಿರ ನಡೆಯಿತು. ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ ಅಕ್ಟೋಬರ್ 2ರವರೆಗೆ ಜಿಲ್ಲೆಯಲ್ಲಿ ಸ್ವಚ್ಛತಾ ಹೀ ಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ. ಸಹಕಾರ ಪದ್ಧತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟೀಯ ಕಡಲತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

ಸಮಯ 2:40 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM ಒಂದಷ್ಟು ಬ್ಯೂಟಿಫುಲ್ ಹಳಿಯ ಎವರ್ಗ್ರೀನ್ ಚಿತ್ರಗೀತೆಗಳನ್ನ ಕೇಳೋಣ, ಕೇಳಿ ಎಂಜಾಯ್ ಮಾಡಿ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
3: ಬ್ಯೂಟಿಫುಲ್ ಎವರ್ಗ್ರೀನ್ ಕನ್ನಡ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಈಗ ಮತ್ತೆರಡು ಬ್ಯೂಟಿಫುಲ್ ಟ್ರ್ಯಾಕ್ ಗಳು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಧ್ಯಾಹ್ನ ಸಮಯ 3:02 ಆಗಿದೆ. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥು. ಏನಿರುತ್ತೆ, ಹೊಂಬಿಸಲು ಇರುತ್ತೆ, ಹೊಂಬಿಸಲು ಶುರು ಮಾಡೋಣ. ಒಂದಷ್ಟು ಸಂದೇಶಗಳಾಗಲಿ ಬಂದಿದೆ, ಸಾಂಗ್ಸ್ಗಳು ಸಕ್ಕದಾಗಿತ್ತು ಅಂತಂದರೆ ಶುಭ ಮಧ್ಯಾಹ್ನ ಅಂತ ಜಗದಾಂಬಿಕಾ ಹಂಸವಿಣಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ. ಶಿವೋದ್ಯಾನ ಮಂಜುನಾಥ್ ಸರ್, ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು, ಆದರೆ ರೈನ್ಬೋದಲ್ಲಿ ಮಾತ್ರ ತಂಪಾದ ಹಾಡುಗಳು ಅಂತ ಇದ್ದಾರೆ. ಅದೇ ನಮ್ಮ ರೈನ್ಬೋದ ಸ್ಪೆಷಾಲಿಟಿ. ಚಕ್ ಅಂತ ಯಾರೆಲ್ಲ ಕೇಳ್ತಾ ಇದ್ರೆ ಅಟೆಂಡೆನ್ಸ್ ನ ಮಾರ್ಕ್ ಮಾಡಿ ಇವತ್ತಿನ ಹೊಂಬಿಸಲನ್ನ ಶುರು ಮಾಡೋಣ. ಇವತ್ತಿನ ಹೊಂಬಿಸಲು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನು ಪ್ರಶ್ನೆ ಕೇಳ್ತೀನಾ? ಖಂಡಿತವಾಗ್ಲೂ ಪ್ರಶ್ನೆಗಳಂತೂ ಕೇಳಲ್ಲ. ನಿಮ್ಗಳಿಗೆ ಒಂದು ಟಾಸ್ಕ್ ಕೊಡ್ತೀನಿ. ಏನ್ ಟಾಸ್ಕು ಯೋಚನೆ ಮಾಡ್ತೀರಿ, ಈ ಒಂದು ಹಾಡಾದ್ಮೇಲೆ ಹೇಳ್ತೀನಿ. ವಾಟ್ಸಪ್ಪಲ್ಲಿ ಸಂದೇಶ ಕಳಿಸೋಕ್ಕೆ ನಂಬರ್ ಗೊತ್ತಲ್ವಾ? ವಾಟ್ಸಪ್ ನಂಬರ್ 9489901013. ಇವತ್ತು ವಾಟ್ಸಪ್ ಸಂದೇಶಗಳಿಗಿಂತ ಕರೆಯಲ್ಲಿ ಕ್ವೆಶನ್ನ ಕೇಳ್ತೀನಿ. ದೂರವಾಣಿ ಸಂಖ್ಯೆ ಗೊತ್ತಿದೆಯಲ್ಲ, 08022812206. ಸೊ ಕೇಳ್ತಾರಿ ಒಂದು ಹಾಡು, ಆಮೇಲೆ ಇವತ್ತಿನ ಟಾಸ್ಕ್ ಏನು ಹೇಳ್ತೀನಿ.

ಹುಂಬಿಸಿಲು ಕೇಳ್ತಾ ಇದ್ರೆ ಹುಂಬಿಸಿಲಲ್ಲಿ ಏನ್ ಟಾಸ್ಕ್ ಇರುತ್ತೆ ಅಂತ ಎಲ್ಲರೂ ಗೆಸ್ ಮಾಡ್ತಾ ಇದಾರೆ. ಏನ್ ಪ್ರಶ್ನೆ ಕೇಳ್ತೀರಾ, ಕಷ್ಟದ ಪ್ರಶ್ನೆ ಕೇಳ್ತೀರಾ ಅಂತ ಕೇಳ್ತಾ ಇದಾರೆ. ಊಟ ಆಯ್ತಾ ಅಂತ ಉಮಾಶಂಕರ್ HMT ಲೇಔಟಿಂದ ಕೇಳ್ತಾ ಇದಾರೆ. ನಂದು ಊಟ ಆಯ್ತು, ನಿಮ್ದಾಯ್ತಾ? ಸರ್, ನಾನು ಕಾಯ್ತಾ ಇದ್ದೀನಿ ಒಂದಷ್ಟು ಒಳ್ಳೆ ಒಳ್ಳೆ ಪ್ರಶ್ನೆಗಳಿಗೆ, ಬಟ್ ತುಂಬಾ ಕಷ್ಟದ ಪ್ರಶ್ನೆ ಕೇಳ್ಬಿಡಿ. ಟೈರ್ಡ್ ಆಗಿದೆ ಆಲ್ರೆಡಿ, ವಾರ ಪೂರ್ತಿ ಕೆಲಸ ಮಾಡಿ ವೀಕೆಂಡ್ ಅಲ್ಲಿ ರೆಸ್ಟ್ ಮಾಡ್ತಾ ಇದೀವಿ ಅಂತ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಮೆಸೇಜ್ ಮಾಡಿದ್ದಾರೆ. ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್, ಹೊಸಬ್ರು ಮಾತ್ರ ಕರೆ ಮಾಡ್ಬೇಕಾ ಅಥವಾ ಹಳಬ್ರು ಮಾಡಬಹುದಾ ಅಂತ ಕೇಳ್ತಾ ಇದ್ರೆ, ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಯಾರು ಬೇಕಾದ್ರೂ ಕರೆ ಮಾಡಬಹುದು. ಸರ್, ನಾನು ನಿಮ್ ಜೊತೆ ಇದ್ದೀನಿ ಅಂತ ಕುಮಾರ್ ಬಂಗಾರಿ ಬೆಂಗಳೂರು ಅವರು ಆಟೋದಿಂದ ಮೆಸೇಜ್ ಮಾಡಿದ್ದಾರೆ. NC ಬಸವರಾಜ್ ಚಿತ್ರದುರ್ಗದಿಂದ, ಶುಭ ಮಧ್ಯಾಹ್ನ, ನಾನು ಹಾಜರ್ ಅಂತ ಇದ್ದಾರೆ. ಓಕೆ, ಇವತ್ತಿನ ಟಾಸ್ಕ್ ಏನಿರುತ್ತೆ? ಜಗದೀಶ್ ಟೇಲರ್ ಅವರು ಸಂದೇಶ ಕಳ್ಸಿಕೊಡಿದ್ದಾರೆ. ಥ್ಯಾಂಕ್ ಯು, ಸೂಪರ್ ಆಗಿತ್ತು, ನೀಸರು ಬಂದ ಹಾಡು ಅಂತ ಇದ್ದಾರೆ. ಇವತ್ತಿನ ಟಾಸ್ಕ್ ಹೇಗಿರುತ್ತೆ, ಏನಿರುತ್ತೆ ಅಂತ ಹೇಳಿದ್ರೆ, ನೀವು ಯಾರು ಬೇಕಾದ್ರೂ ಕಾಲ್ ಮಾಡೋದು. ಎಸ್, ಆಲ್ರೆಡಿ ಕರೆ ಬರ್ತಾ ಇದೆ, ಮಾತಾಡ್ಸೋಣ ಯಾರು ಮಾಡ್ತಾ ಇದಾರೆ ನೋಡೇ ಬಿಡೋಣ. ಬಹಳಷ್ಟು ಲೈನ್ಸ್ ಬರ್ತಾ ಇದೆ. ಫಸ್ಟ್ ಟಾಸ್ಕ್ ಹೇಳ್ಬಿಡ್ತೀನಿ, ನೀವೇ ಕರೆ ಮಾಡ್ತೀರ ಇವತ್ತು. ನಾನು ಆನ್ ಸ್ಪಾಟ್ ಯಾವ್ದಾದ್ರೂ ಒಂದು ಪದನ ಹೇಳ್ತೀನಿ. ಕನಸು, ಮನಸ್ಸು, ಕಣ್ಣು, ನೀರು, ಒಲವು, ಗಾಳಿ, ನೀರು, ಏನು ಬೇಕಾದ್ರೂ ಹೇಳ್ಬೋದು. ನಾನು ಆನ್ ದ ಸ್ಪಾಟ್ ಅಲ್ಲಿ ಯಾವ ಒಂದು ಪದವನ್ನ ಹೇಳ್ತೀನಿ, ಆ ಪದದಿಂದ ನೀವು ಕನಿಷ್ಠ ಒಂದು 4 ಹಾಡುಗಳನ್ನಾದರೂ ಹೇಳಬೇಕು. ಹಾಡೋದು ಬೇಡ, ಹಾಡಿನ ಹೆಸರು ಹೇಳಿದ್ರೆ ಅಷ್ಟೇ ಸಾಕು. ಸೊ ಯಾರು ಕಾಲ್ ಮಾಡ್ತಾರೆ ಇವತ್ತಿಗೆ, ಯಾರಿಗೆ ಯಾವ ಪದ ಸಿಗುತ್ತೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾರೆ ಒಂದು ಬ್ಯೂಟಿಫುಲ್ ಹಾಡು, ಕಣ್ಣಲ್ಲೇ ಕಣ್ಣಿಟ್ಟು.

ಹೊಂಬಿಸಿಲು ಕೇಳ್ತಾ ಇದ್ರೆ ಹೊಂಬಿಸಿಲಿನ ಇವತ್ತಿನ ಟಾಸ್ಕ್ ಅನ್ನ ಆಡಕ್ಕೆ ಯಾರು ಹಿಡಿದಾರೆ ಮಾತಾಡ್ಸೋಣ. ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ, ಬಹುಶಃ ಕರೆ ಕಟ್ ಆಗಿದೆ ಅನ್ಸುತ್ತೆ. ಇವತ್ತಿನ ಟಾಸ್ಕ್ಗೆ ಸ್ನೇಹಿತರು ರೆಡಿ ಇದ್ದಾರೆ. ನೆಕ್ಸ್ಟ್ ಇಯರ್ ಕಾಲ್ ಮಾಡ್ತಾ ಇರೋಣ. ಅಲ್ಲಿವರೆಗೂ ಒಂದು ಬ್ಯೂಟಿಫುಲ್ ಇದೆ, ಕೇಳ್ತಾ ಇರಿ.

ಸರ್ ಫೋನ್ ಮಾಡಿದ್ರೆ ಮಾತಾಡ್ಸೋಣ. ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ?

ಲೈನ್ಗಳು ತೊಂದರೆಗಳು ಆಗ್ತಾ ಇದೆ, ಲೈನ್ಗಳು ಸರಿಯಾಗಿ ಸಿಗ್ತಾ ಇಲ್ಲ, ಹಾಗಾಗಿ ಒಂಚೂರು ಕಹ ನಿಮಿಟ್ ಎಷ್ಟು ಅಂತ ನಾನೇ ನನ್ನ ಟಾಸ್ಕ್ ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ದ ನ್ಯೂ ಟಾಸ್ಕ್ ಇಸ್ ಊಹೆ ಮಾಡಿ, ಇಮ್ಯಾಜಿನ್ ಮಾಡಿ, ಗೆಸ್ ಮಾಡಿ ಅಂತ. ಏನ್ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಏನ್ ಗೆಸ್ ಮಾಡ್ದು ಅಂತ ಯೋಚನೆ ಮಾಡ್ತಿರ್ತೀರಾ? ನಾನು ಸಿನಿಮಾದ ಟೈಟಲ್ ನ ಒಂದಷ್ಟು ಚಿತ್ರಗಳ ರೂಪದಲ್ಲಿ ಹೇಳ್ತೀನಿ. ಈ ತರ ಚಿತ್ರಗಳಿದೆ, ಯಾವ ಸಿನಿಮಾದ ಟೈಟಲ್ ಅಂತ ನೀವು ಗೆಸ್ ಮಾಡಬೇಕು. ಸೊ ಮೊದಲಿನ ಸಿನಿಮಾಗೆ ನಾನು ಒಂದಷ್ಟು ಕ್ಲೂಸ್ ನ ಕೊಡ್ತಾ ಹೋಗ್ತೀನಿ. ನನ್ನ ಹತ್ರ ಇಲ್ಲಿ ಸದ್ಯಕ್ಕೆ ಎಷ್ಟು, 1, 2, 3, 4 ಫೋಟೋಸ್ ಇದೆ. 4 ಫೋಟೋಸ್ ಏನೇನು ಹೇಳುತ್ತೆ? ಒಂದು ಫೋಟೋದಲ್ಲಿ ಕಾಫಿ ಚಿತ್ರ ಇದೆ, ಎರಡನೇ ಚಿತ್ರದಲ್ಲಿ ಗಡಿಯಾರ ಇದೆ, ಅದರಲ್ಲಿ ಸಮಯ 5 ಗಂಟೆ ಅಂತ ತೋರಿಸ್ತಾ ಇದೆ, 3ನೇ ಚಿತ್ರದಲ್ಲಿ ಫೋನ್ ಇದೆ, 4ನೇ ಚಿತ್ರದಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಾಫಿ ಇದೆ, ಗಡಿಯಾರ ಇದೆ, ಗಡಿಯಾರದಲ್ಲಿ ಸಮಯ 5 ಗಂಟೆ, ಪ್ಲಸ್ ಒಂದು ಫೋನ್ ಇದೆ, ಮತ್ತೆ ಯಾರೋ ಇಬ್ರು ಮಾತಾಡ್ತಾ ನಿಂತಿದ್ದಾರೆ. ಇದು ಯಾವ ಸಿನಿಮಾದ ಟೈಟಲ್ ಅನ್ನ ಬಿಂಬಿಸುತ್ತೆ? ಗೆಸ್ ಮಾಡಿ ಉತ್ತರ ನಾವು ವಾಟ್ಸ್ಆಪ್ ಸಂಖ್ಯೆ 9480901013 ಮೂರಕ್ಕೆ ಕಳಿಸ್ಕೊಡಿ.

ಯಾರ್ಯಾರ ಇಮ್ಯಾಜಿನೇಷನ್ ಪವರು, ಕ್ರಿಯೇಟಿವಿಟಿ ಪವರು ಎಷ್ಟಿದೆ ಅಂತ ನೋಡಿ ತಿಳ್ಕೊಳ್ಳುವಂತಹ ಸಮಯ ಇದು. ಕುಶಲ ವೀಕ್ಷ ಹೇಮವೇನ ಕಾಫಿನ ಮಳೆಯಲ್ಲಿ ಜೊತೆಯಲ್ಲಿನ ಅಂತೆಲ್ಲ ಕ್ರಿಯೇಟಿವ್ ಆಗಿ ಗೆಸ್ ಮಾಡಿದ್ದಾರೆ. ಅಷ್ಟು ಅಲ್ಲದೆ ನಮ್ಮ ಸ್ನೇಹಿತರು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ 6-5 = 2 ಅಂತ ಬೇರೆ ಗೆಸ್ ಮಾಡಿದ್ದಾರೆ. ಬಟ್ ಇಷ್ಟೆಲ್ಲ ಬಿಟ್ಟು ಸರಿಯಾದ ಉತ್ತರನ ಯಾರು ಗೆಸ್ ಮಾಡಿದ್ದಾರೆ ಅಂತ ನೋಡಿದೆ. ಆದರೆ ಸುಧಾ ಅವರು ಮೈಸೂರಿನಿಂದ, ಚೌಗಲ ಬೆಳಗಾವಿಯಿಂದ, ಹಾಗೆ ಚಂದ್ರಶೇಖರ್ ಕಾನಹಳ್ಳಿಯಿಂದ ಕರೆಕ್ಟಾಗಿ ಗೆಸ್ ಮಾಡಿದರೆ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ತೀರ್ಥಹಳ್ಳಿಯಿಂದ ವಸುಧಾ ನಾಗರಾಜ್ ಚೆನ್ನಾಯ್, ಶ್ರೀಕಾಂತ್ ಪೂಜಾರ್ ಮಂಡರಗಿಯಿಂದ, ಕುಲ್ದೀಪ್ ಹೆಚ್ಎಸ್ಆರ್ ಲೇಔಟ್ನಿಂದ, ಜಗದಾಂಬಿಕಾ ಹಂಸವೇಣಿ, ಈ ಎಲ್ಲರ ಉತ್ತರ ಕರೆಕ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಏನು, ಮುಸ್ಸಂಜೆ ಮಾತು. ಸಂಜೆ ಅಂತ ಹೇಳೋದಕ್ಕೆ ನಾನೇ ಅಷ್ಟು ನೀಟಾಗಿ ಇಂಟ್ಕೊಟ್ಟೆ. ಸಮಯ 5 ಗಂಟೆ ಆಗಿದೆ, ಫೋನ್ ಇದೆ, ಇಬ್ರು ಯಾರೋ ನಿಂತ್ಕೊಂಡಿದ್ದಾರೆ ಮಾತಾಡ್ತಾರೆ ಅಂತ ಕೂಡ ಹೇಳಿದೆ. ಸೊ ದ ಫಿಲ್ಮ್ ನೇಮ್ ವಾಸ್ ಮುಸ್ಸಂಜೆ ಮಾತು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ಮ ಇಮ್ಯಾಜಿನೇಷನ್ ಪವರ್ ಎಷ್ಟಿದೆ ಅಂತ ನೀವೇ ತಿಳ್ಕೊಳ್ಳಿವ ಈ ಪ್ರಶ್ನೆ ಮೂಲಕ. 3 ಚಿತ್ರಗಳಿದೆ, ಏನಿದೆ? ಮೊದಲನೇ ಚಿತ್ರದಲ್ಲಿ ರಾತ್ರಿ ಆಗಿದೆ ಅಂತ ಕಾಣಿಸ್ತಾ ಇದೆ, 2ನೇ ಚಿತ್ರದಲ್ಲಿ ಯಾರೋ ಮಲ್ಕೊಂಡಿದ್ದಾರೆ, 3ನೇ ಚಿತ್ರದಲ್ಲಿ ಖಾರದ ಪುಡಿ ಇದೆ. ಯಾವ ಸಿನಿಮಾದ ಕಥೆಯನ್ನು ಬಿಂಬಿಸ್ತಾ ಇದು? ಖಾರದ ಪುಡಿ ಬೇರೆ ಇದೆಯಲ್ಲ, ನನಗೆ ಡೌಟ್ ಆಗ್ತಾ ಇದೆ. ಚಿತ್ರಗಳು ಮತ್ತೊಮ್ಮೆ, ರಾತ್ರಿದು ಒಂದು ಫೋಟೋ ಇದೆ, ಸೆಕೆಂಡು ನಿದ್ದೆ ಮಾಡ್ತಾ ಇರೋ ಸಿನಿಮಾ ಫೋಟೋ ಇದೆ, 3ನೇದು ಖಾರದ ಪುಡಿ ಇದೆ. ಇದು ಯಾವ ಸಿನಿಮಾದ ಟೈಟಲ್ಗೆ ಹೋಲುತ್ತೆ? ಯಾವ ಸಿನಿಮಾದ ಟೈಟಲನ್ನು ನಿಮಗೆ ತಿಳಿಸುತ್ತೆ? ಯೋಚನೆ ಮಾಡ್ತಾ ಇರಿ, ಯೋಚನೆ ಮಾಡಿ ಉತ್ತರನ ಕೊಡಿ. ವಾಟ್ಸಪ್ಪಲ್ಲಿ ವಾಟ್ಸಪ್ ಸಂಖ್ಯೆ 9 4 8 0 9 0 1 0 1 3.

ಚೋರಿಯಾಗಿದೆ ಅನ್ನೋದಲ್ಲಿ ರವಿಚಂದ್ರನ್ ಅವರ ಹಾಡು. ಈ ಹಾಡು ಕ್ಲೂ ಆಗಿ ಯಾರಾದರೂ ತಗೋತೀರಾ ಅಂತ ಅನ್ಕೊಂಡೆ. ಯಾರು ಇದನ್ನ ಕ್ಲೂ ಆಗಿ ತಗೊಂಡು ಕರೆಕ್ಟ್ ಆಗಿ ಗೆಸ್ ಮಾಡಿದಾರೆ ಅಂತ ನೋಡೋಣ. ಗೀತಾಮೂರ್ತಿ ಶೃಂಗೇರಿಯಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಹಾಗೆ ನಾನು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರಲಿ ಅಂತ ಖಾರದ ಪುಡಿ ಅಂತ ಬೇರೆ ಎಲ್ಲ ಕೊಟ್ಟೆ. ಸೊ ಹಾಗಾಗಿ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರು. ಉಪ್ಪು ಹುಳಿ ಖಾರಣ ಅಂತೆಲ್ಲ ಗೆಸ್ ಮಾಡಿದ್ದೀರಾ, ಮಸಾಲ ಅಂತಾನು ಕೂಡ ಗೆಸ್ ಮಾಡಿದ್ದೀರಾ. ಮತ್ತೊಬ್ಬ ಸ್ನೇಹಿತರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಯಾರು ಯಾರು ಯಾರು ಯಾರು ಯಾರದು? ಜಗದಾಂಬಿಕಾ ಹಂಸವೇಣಿ ಅವರು ಈ ಪ್ರಶ್ನೆಗೆ ಸರಿಯಾದ ಉತ್ತರನ ಕಳಿಸ್ಕೊಟ್ಟಿದ್ದಾರೆ. ಓನ್ಲಿ ಇಬ್ಬರು ಮಾತ್ರ, ಜಗದಾಂಬಿಕಾ ಹಂಸವೇಣಿ ಮತ್ತೆ ಗೀತಾಮೂರ್ತಿ ಶೃಂಗೇರಿಯಿಂದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಕನಸುಗಾರ. ಆ ಗಾರ ಅನ್ನೋದನ್ನ ನೀವು ಹೇಗೆ ಕಂಡಿಡ್ತೀರಾ ಅಂತ ನಾನು ಟೆಸ್ಟ್ ಮಾಡೋದಕ್ಕೆ ಖಾರದ ಪುಡಿ ಖಾರ ಅಂತ ಕೊಟ್ಟಿದ್ದೆ. ಸೊ ಇಬ್ರು ತಲೆ ಉಪಯೋಗಿಸಿ ಉತ್ತರನ ಕೊಟ್ಟಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಬಹಳ ಟ್ರಿಕ್ಕಿ ಆಗಿರಲ್ಲ. ಬರೀ ಎರಡೇ ಎರಡು ಫೋಟೋ ಇದೆ. ಮೊದಲನೇ ಫೋಟೋದಲ್ಲಿ ಯಾರೋ ಜಗಳ ಆಡ್ತಾ ಇದ್ದಾರೆ, ಎರಡನೇ ಫೋಟೋದಲ್ಲಿ ಒಂದಷ್ಟು ಜನ ನಿಂತಿದ್ದಾರೆ. ಯಾವ ಚಿತ್ರ ಇದು? ಮೊದಲನೇ ಫೋಟೋ ಜಗಳ ಆಡ್ತಾ ಇದ್ದಾರೆ, ಎರಡನೇ ಫೋಟೋ ಒಂದಷ್ಟು ಜನ ನಿಂತಿದ್ದಾರೆ. ಇದು ಯಾವ ಸಿನಿಮಾದ ಶೀರ್ಷಿಕೆ ಆಗಿರಬಹುದು? ಗೆಸ್ ಮಾಡಿ.

ಉತ್ತರ ನಾವು ವಾಟ್ಸಪ್ ಅಲ್ಲಿ ಕಳ್ಸ್ಕೊಡಿ 9489001013. ಸೊ ರಾತ್ರಿ ನಿದ್ದೆ ಖಾರದ ಪುಡಿ ಆಗಿತ್ತು, ಕನಸುಗಾರ. ರಾತ್ರಿ ಹೊತ್ತಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಸೊ ಗಾರಾಗೆ ವಾಸ್ ಖಾರದ ಪುಡಿ, ಖಾರ ಇತ್ತು.

0: ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
1: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಸ್ನೇಹಿತರೆ, ಈ ಒಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತೀಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ https://avedan.prasarabharati.org ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ರ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು.

ಜಗಳ ಒಂದಷ್ಟು ಜನ ಇದ್ದಾರೆ. ಯಾವ ಸಿನಿಮಾದ ಶೀರ್ಷಿಕೆ ಇದಾಗಿರ್ಬೋದು ಅಂತ ಕೇಳಿದಾಗ ಯಾರೆಲ್ಲ ಕರೆಕ್ಟ್ ಆಗಿ ಗೆಸ್ ಮಾಡಿದರೆ ನೋಡೋಣ. ಎಸ್ ಎಂ ಶೋಭಾ ಹಾಸನದಿಂದ ಗೆಸ್ ಮಾಡಿದ್ದಾರೆ, ಹಾಗೆ ಮಂಡಿಕಲ್ನಿಂದ ಕೃಪಾ ಅವರು, ನಮ್ಮ ರನ್ನಿಂಗ್ ಫ್ರಮ್ 7800 ಅವರು ಕೂಡ ಗೆಸ್ ಮಾಡಿದ್ದಾರೆ, ನುಂಕಪ್ಪ ಕಂಬಳೆ ಮೊಳಕಾಲ್ಮೂರಿನಿಂದ, ಗಜಾನನ ಭಟ್ ಬೋಳನೆಮಕ್ಕಿಯಿಂದ, ಶ್ವೇತಾ ಎಸ್ರಾವ್ ಸುಳ್ಯದಿಂದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಗಲಾಟೆ ಸಂಸಾರ. ಹಾಗೆ ಈ ಚಿತ್ರನ ಇಮ್ಯಾಜಿನ್ ಮಾಡಿಕೊಂಡ್ರೆ ಕಿರಿಕ್ ಪಾರ್ಟಿ ಕೂಡ ಆಗುತ್ತೆ. ಸೊ ಗಲಾಟೆ ಸಂಸಾರ, ಕಿರಿಕ್ ಪಾರ್ಟಿ ಎರಡೂ ಕೂಡ ನಡೆಯುತ್ತೆ. ಮುಂದಿನ ಪ್ರಶ್ನೆ ಹೇಗಿರುತ್ತೆ, ಚಿತ್ರಗಳು ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಹೀಗಿದೆ ಚಿತ್ರಗಳು. ಎರಡೇ ಚಿತ್ರ, ಒಂದರಲ್ಲಿ ಹಾಟ್ ಚಿತ್ರ ಇದೆ, ಇನ್ನೊಂದರಲ್ಲಿ ದೊಡ್ಡ ಪುಸ್ತಕ ಇದೆ. ಯಾವ ಸಿನಿಮಾದ ಶೀರ್ಷಿಕೆ ಇದು? ಹಾಟ್ ಚಿತ್ರ ಇದೆ, ಇನ್ನೊಂದು ದೊಡ್ಡ ಪುಸ್ತಕ ಇದೆ. ಗೆಸ್ ಮಾಡಿ ಉತ್ತರನ ಕಳಿಸ್ಕೊಡಿ ವಾಟ್ಸಪ್ ಅಲ್ಲಿ. ವಾಟ್ಸಪ್ ನಂಬರ್ 9484809091013.

0: ಮುಂಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

ಹೃದಯದ ಚಿತ್ರ ಇದೆ, ಒಂದು ದೊಡ್ಡ ಪುಸ್ತಕ ಇದೆ. ಉತ್ತರ ಯಾವುದು, ಯಾರು ಹೇಳಿದ್ದಾರೆ ನೋಡೋಣ. ನಂಬರ್ ಎಂಡಿಂಗ್ ಫ್ರಮ್ 7800 ಅವರು ಸುಧಾ ಮೈಸೂರಿನಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ವಸುಧಾ ನಾಗರಾಜ್ ಚನಾಯ್ ತೀರ್ಥಹಳ್ಳಿಯಿಂದ ಗೆಸ್ ಮಾಡಿದ್ದಾರೆ. ರೇಖಾ ಯಲಹಂಕದಿಂದ, ನೇತ್ರಾ ಕೆಂಗೇರಿಯಿಂದ ಗೆಸ್ ಮಾಡಿದ್ದಾರೆ. ಪ್ರಕಾಶ್ ಬೆಂಗಳೂರಿನಿಂದ, ಮೈಸೂರಿನಿಂದ ಮಂಗಳವಾರ ಉತ್ತರ ಕರೆಕ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಪ್ರೇಮ ಕಾದಂಬರಿ. ದೊಡ್ಡ ಪುಸ್ತಕ ಅಂದ್ರೆ ಕಾದಂಬರಿ ಯೂಶಲಿ ದೊಡ್ಡದಾಗಿರುತ್ತೆ ಅಲ್ವಾ, ಸ್ವಲ್ಪ ಕಂಪ್ಯಾರೇಟಿವ್ ಒಂದು ರೇಂಜ್ ಇರುತ್ತೆ ಅಲ್ವಾ. ಹೃದಯ ಎಸ್ ಪ್ರೇಮ, ಪ್ರೀತಿಯ ಕಾದಂಬರಿ, ಪ್ರೇಮ ಕಾದಂಬರಿ ಆಗಿತ್ತು ಈ ಸಿನಿಮಾ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಒಂದೇ ಒಂದು ಚಿತ್ರ ಇದೆ, ಆ ಚಿತ್ರದಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ. ಯಾರೋ ಇಬ್ರು ನಿಂತಿದ್ದಾರೆ, ಒಬ್ರು ಬೆನ್ ತಿರ್ಗಿಸ್ಕೊಂಡು ನಿಂತಿದ್ದಾರೆ, ಒಬ್ರು ಏನೋ ಕರೆಯೋ ತರ ಇದೆ. ಇದು ಯಾವ ಸಿನಿಮಾದ ಟೈಟಲ್ ಆಗಿರಬಹುದು, ಗೆಸ್ ಮಾಡಿ. ಏನು, ಒಂದೇ ಚಿತ್ರ ಇರೋದು, ಚಿತ್ರದಲ್ಲಿ ಇಬ್ಬರಿದ್ದಾರೆ, ಒಬ್ರು ಬೆನ್ ತಿರುಗಿಸ್ಕೊಂಡು ನಿಂತಿದ್ದಾರೆ, ಇನ್ನೊಬ್ರು ಅವರನ್ನ ಕರೀತಾ ಇದ್ದಾರೆ. ಇದು ಯಾವ ಸಿನಿಮಾದ ಟೈಟಲ್, ಗೆಸ್ ಮಾಡಿ.

0: ಇಲ್ಲಿನ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ನೋಡೋಣ. ಗಜಾನನ ಭಟ್ ಬೋಳಿನ ಮಕ್ಕಿಯಿಂದ ಗೆಸ್ ಮಾಡಿದ್ದಾರೆ. ಎಸ್, ಈ ಪ್ರಶ್ನೆಗೆ ಅವರೊಬ್ಬರ ಉತ್ತರ ಮಾತ್ರ ಕರೆಕ್ಟ್ ಆಗಿತ್ತು ಅಷ್ಟೇ. ಅವ್ರು ಹೇಳಿದ್ದಾರೆ, ಎಕ್ಸ್ಕ್ಯೂಸ್ ಮೀ ಹೇಳಿದೆ. ಈಗ ಸಾಧಾರಣವಾಗಿ ಯಾರೋ ಒಬ್ರು ನಿಂತಿದ್ದಾರೆ, ಏನೋ ಗೊತ್ತಾಗಿಲ್ಲ ನಮಗೆ ಅಂದರೆ ಏನಂತ ಕರಿತೀವಿ ಅವ್ರನ್ನ, ಎಕ್ಸ್ಕ್ಯೂಸ್ ಮೀ ಅಂತಾನೆ ಅಲ್ವಾ ಕರೆಯೋದು. ಸೊ ಒಬ್ರು ನಿಂತಿದ್ದಾರೆ ಬೆಂತರಿಸ್ಕೊಂಡು ಇನ್ನೊಬ್ರು ಅವ್ರನ್ನ ಕರೀತಾ ಇದ್ದಾರೆ ಅಂತ ನಾನು ಹೇಳಿದೆ. ಸೊ ಇಟ್ ವಾಸ್ ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ ಮಂಜುನಾಥ್, ಏನು ಈ ಥರನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡೋದು ಅಂತ ಇರ್ತೀರ ಗೊತ್ತು. ನಿಮ್ಮದೇ ಉತ್ತರ ಕರೆಕ್ಟ್ ಆಗಿದೆ ಅಂತ ಸುರೇಂದ್ರ ಅವರು ಹೇಳ್ತಾ ಇದ್ದಾರೆ. ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರು, ಕಾರ್ಯಕ್ರಮ ತುಂಬ ಭಿನ್ನವಾಗಿತ್ತು ಸರ್, ನಾವು ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು ಅನ್ನೋದಕ್ಕೆ ಇದು ಒಂಥರ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಡಿಫ್ರೆಂಟ್ ಆಗಿತ್ತು, ಹಾಡುಗಳು ಸಖತ್ತಾಗಿತ್ತು ಅಂತ ಸಂದೇಶವನ್ನು ಕಳಿಸ್ಕೊಳಿದ್ರೆ ಥ್ಯಾಂಕ್ ಯು ಸೋ ಮಚ್ ತಮಿಳರ ಸಂದೇಶಕ್ಕಾಗಿ. ಹೋಮ್ ಬಿಸಿಲಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ ಅಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಶುಭ ಸಂಜೆ, ಸಮಯ 4 ಗಂಟೆ. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಮಿಕ್ಸ್ಡ್ ಮೆಲೋಡಿ ಅನ್ನ ಶುರು ಮಾಡೋಣ. ಮಿಕ್ಸ್ಡ್ ಮೆಲೋಡಿ ಅಂತ ಇದ್ರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಮಿಕ್ಸ್ಡ್ ಮೆಲೋಡಿ ಮೇಲೆ ಅಲ್ವಾ ಒಂದಷ್ಟು ಜನ ಗುಲ್ಮೋಹರ್ ಶುರು ಮಾಡ್ತೀರಾ. ಗುಲ್ಮೋಹರ್ಲ್ಲಿ ಏನಿರುತ್ತೆ ಅಂತ ಆದರೆ ಮಿಕ್ಸ್ಡ್ ಮೆಲೋಡಿ ಮಿಕ್ಸ್ಡಲ್ಲಿ ಏನಿರುತ್ತೆ, ಎಲ್ಲ ರೀತಿ ಹಾಡುಗಳಿರುತ್ತೆ, ಮೆಲೋಡಿ ಇರುತ್ತೆ, ಫಾಸ್ಟ್ ಬೀಟ್ಸ್ ಇರುತ್ತೆ, ಗಜಲ್ ಇರುತ್ತೆ. ಸೊ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಕೋಣ. ಏನು ಆ ವಿಷಯ? ಒಂದ್ಸಲ ಯೋಚನೆ ಮಾಡಿ ನೋಡಿ, ಚಿಕ್ಕವರಾಗಿದ್ದಾಗ ಬೇಸಿಗೆ ರಜಾ ತುಂಬ ಲಾಂಗ್ ಅಂತ ಅನ್ನಿಸ್ತಾ ಇತ್ತು. ಶಾಲೆ ಶುರುವಾಗಿ ಒಂದು ವಾರ ಆಯಿತು ಅಂದರೆ ಇನ್ನೂ ಎಷ್ಟು ದಿನ ರಜೆ ಅಂತ ಕಾಯ್ತಾ ಇದ್ವಿ. ಅಂದರೆ ಅಷ್ಟೊಂದು ಟೈಮು ನಿಧಾನಕ್ಕೆ ಫೀಲ್ ಆಗ್ತಾ ಇತ್ತು. ಆದರೆ ಈಗ ಒಂದು ಸೋಮವಾರ ಬಂತು ಅಂದರೆ ಕಣ್ಮುಚ್ಚಿ ಕಣ್ ತೆಗೆಯುವಷ್ಟರಲ್ಲಿ ಶುಕ್ರವಾರ ಬಂದುಬಿಡುತ್ತೆ. ಒಂದು ತಿಂಗಳು ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ. ವರ್ಷ ಮುಗಿದ್ಮೇಲೆ ಅಯ್ಯೋ, ಒಂದು ವರ್ಷ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅನಿಸುತ್ತೆ. ಹಾಗಾದರೆ ನಿಜವಾಗ್ಲೂ ನಾವು ದೊಡ್ಡವರಾಗ್ತಾ ಹೋದಾಗೆ ಸಮಯ ಕೂಡ ವೇಗವಾಗಿ ಓಡುತ್ತಾ? ಗಡಿಯಾರದಲ್ಲಿ 1 ನಿಮಿಷ ಕೂಡ ಚಿಕ್ಕದಾಗಿಲ್ಲ, 1 ಗಂಟೆ ಕೂಡ ಬದಲಾಗಿಲ್ಲ. ಬದಲಾಗೋದು ಬಹುಶಃ ನಾವು ಸಮಯನ ಅನುಭವಿಸುವಂಥ ರೀತಿ. ಮನೋವಿಜ್ಞಾನದಲ್ಲಿ ಸಬ್ಜೆಕ್ಟಿವ್ ಟೈಮ್ ಪರ್ಸೆಪ್ಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಗಡಿಯಾರದ ಸಮಯ ಒಂದೇ ಇದ್ರೂ ಕೂಡ ನಮ್ಮ ಅನುಭವದಲ್ಲಿ ಅದು ನಿಧಾನವಾಗೂ ಕಾಣಬಹುದು ಅಥವಾ ವೇಗವಾಗೂ ಕೂಡ ಕಾಣಬಹುದು. ಇವತ್ತು ಇದ್ರ ಬಗ್ಗೆನೇ ಮಾತಾಡ್ತಾ ಸಾಕೋಣ. ಏನಂತೀರಾ? ವಯಸ್ಸಾಗ್ತಿದ್ದ ಹಾಗೆ ಸಮಯ ಯಾಕೆ ಫಾಸ್ಟ್ ಆಗಿ ಓಡ್ತಾ ಇದೆ ಅಂತ ಅನಿಸುತ್ತೆ? ನಿಮಗೂ ಕೂಡ ಯಾವತ್ತಾದ್ರೂ ಫೀಲ್ ಆಗಿದೆಯಾ, ನಾವು ದೊಡ್ಡವರಾಗ್ತಿದ್ದ ಹಾಗೆ ಸಮಯ ಕೂಡ ಫಾಸ್ಟಾಗಿ ಹೋಗುತ್ತೆ ಅಂತ? ಅನ್ಸಿದ್ರೆ ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9408090103. ಈಗ ಮಿಕ್ಸ್ಡ್ ಮೆಲೋಡಿ ಒಂದು ಬ್ಯೂಟಿಫುಲ್ ಹಳಿ ಹಾಡಿನೊಂದಿಗೆ ಸ್ಟಾರ್ಟ್ ಮಾಡೋಣ.

ನೆಕ್ಸ್ಟ್ ಮೆಲೋಡಿ ಕೇಳ್ತಾ ಇದ್ರೆ ನೆಕ್ಸ್ಟ್ ಮೆಲೋಡಿಯಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಸೆ ಮನ್ಸಿನಾಯ್ತು. ನಮ್ಮಲ್ಲಿ ತುಂಬ ಜನ ಹೇಳ್ತೀವಿ ಈಗ ಕಾಲ ತುಂಬ ಫಾಸ್ಟ್ ಆಗಿದೆ, ತುಂಬ ಬೇಗ ಹೋಗ್ತಾ ಇದೆ ಅಂತ. ಆದರೆ ಒಂದು ಸ್ಮಾಲ್ ಕರೆಕ್ಷನ್, ಕಾಲ ಫಾಸ್ಟ್ ಆಗಿಲ್ಲ, ನಿಮ್ಮ ಗಡಿಯಾರ ಕೂಡ ಸ್ಲೋ ಆಗಿಲ್ಲ ಅಥವಾ ಗಡಿಯಾರ ಫಾಸ್ಟೂ ಆಗಿಲ್ಲ. ಭೂಮಿಯ ರೊಟೇಷನ್ನು, ಕ್ಲಾಕು, ಕ್ಯಾಲೆಂಡರ್ ಇವೆಲ್ಲ ತನ್ನದೇ ವೇಗದಲ್ಲಿ, ತನ್ನದೇ ಸಮಯದಲ್ಲಿ, ತನ್ನದೇ ರೀತಿಯಲ್ಲಿ ಸಾಗ್ತಾ ಇದೆ. ಬದಲಾಗೋದು ನಮ್ಮ ಪರ್ಸೆಪ್ಷನ್ ಮಾತ್ರ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ಬೋರಿಂಗ್ ಮೀಟಿಂಗ್ನಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಗಡಿಯಾರ ನೋಡ್ತೀರಾ, ಇನ್ನೂ 5 ನಿಮಿಷ ಮಾತ್ರ ಆಗಿದೆ. ಅಯ್ಯೋ, 5 ನಿಮಿಷನ ಅಷ್ಟೇನ ಆಗಿರೋದಿನ್ನ ಅಂತ ಫೀಲ್ ಆಗುತ್ತೆ. ಆದರೆ ಅದೇ 5 ನಿಮಿಷ ನಿಮ್ಮ ಫೇವ್ರೆಟ್ ಫ್ರೆಂಡ್ ಜೊತೆ ಕಾಫಿ ಕುಡಿತಾ ಮಾತಾಡ್ತಾ ಇದ್ರೆ, ಅಯ್ಯೋ ಇಷ್ಟು ಬೇಗ 5 ನಿಮಿಷ ಆಗೋಯ್ತಾ ಅಂತ ಅನಿಸುತ್ತೆ. ಅಂದರೆ ಒಂದೇ 5 ನಿಮಿಷ, ಎಕ್ಸ್ಪೀರಿಯನ್ಸ್ ಮಾತ್ರ ಬೇರೆ ಬೇರೆ. ಸೈಕಾಲಜಿ ರಿಸರ್ಚ್ ಕೂಡ ನಮ್ಮ ಅಟೆನ್ಷನ್, ಎಮೋಷನ್ ಮತ್ತು ಮೆಮೊರಿಗಳು ಸಮಯದ ಅನುಭವದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳುತ್ತೆ. ಇಲ್ಲಿ ಒಂದು ಮುಖ್ಯವಾದ ಟೇಕವ್ ಇದೆ, ಏನು, ಸಮಯ ವೇಗವಾಗಿದೆ ಅನ್ನೋದು ಯಾವಾಗಲೂ ನಮ್ಮ ಗಡಿಯಾರದ ಬಗ್ಗೆ ಹೇಳುವಂಥ ಮಾತಲ್ಲ, ಅದು ನಮ್ಮ ಅನುಭವದ ಬಗ್ಗೆ ಹೇಳುವಂಥ ಮಾತು ಕೂಡ ಹೌದು. ಅದಕ್ಕೆ ಒಂದಿನ ತುಂಬ ಲಾಂಗ್ ಅನ್ನಿಸ್ಬಹುದು, ಆದರೆ ಇನ್ನೊಂದಿನ ಬಿಟ್ಟು ಯೋಚನೆ ಮಾಡಿದಾಗ ಅದು ಯಾವಾಗ ಮುಗೀತು ಅಂತ ಅನ್ನಿಸ್ಬಹುದು. ಅಂದರೆ ಸಮಯನ ನಾವು 2 ರೀತಿಲಿ ಅನುಭವಿಸ್ಬಹುದು. ಅದು ನಡೀತಾ ಇರಬೇಕಾದ್ರೆ ಒಂದು ರೀತಿ, ಅದನ್ನು ನೆನಪಿಸ್ಕೋಬೇಕಾದ್ರೆ ಒಂದು ರೀತಿ. ಈ ಡಿಫ್ರೆನ್ಸೇ ಇವತ್ತಿನ ವಿಷಯದ ಕೀ ಟೇಕ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ನಿಮಗೂ ಹೀಗೆ ಅನಿಸುತ್ತಾ ದೊಡ್ಡವರಾಗ್ತಿದ್ದ ಹಾಗೆ ಸಮಯ ಫಾಸ್ಟಾಗಿ ಹೋಗುತ್ತೆ ಅಂತ? ಈಗೊಂದು ಬ್ಯೂಟಿಫುಲ್ ಗಝಲ್ ನಿಮಗೋಸ್ಕರ.

ಮೆಲೋಡಿನಲ್ಲಿ ಸಾಕ್ತಾ ಇದೀವಿ. ಒಂದ್ಸಲ ಚೈಲ್ಡ್ಹುಡ್ ಅನ್ನ ನೆನ್ಪು ಮಾಡ್ಕೊಳ್ಳಿ. ಮೊದಲನೇ ಸ್ಕೂಲ್ ಡೇ, ಮೊದಲನೇ ಸ್ಟೇಜ್ ಪರ್ಫಾರ್ಮೆನ್ಸು, ಮೊದಲನೇ ಸೈಕಲ್ಲು, ಮೊದಲ ಟ್ರಿಪ್ಪು, ಫಸ್ಟ್ ಟೈಮ್ ಮಾಡ್ಕೊಂಡಂತಹ ಸ್ನೇಹಿತರು, ಮೊದಲನೇ ಬಾರಿ ನೋಡಿದಂತಹ ಜಾಗ. ಪ್ರತಿ ಕೆಲವು ದಿನಗಳಿಗೊಮ್ಮೆ ಹೊಸ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಇತ್ತು. ಮಕ್ಕಳ ಜೀವನದಲ್ಲಿ ನಾವೆಲ್ಲ

ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ, ಅವರಿಗೆ ಜಗತ್ತಿನ ಬಹುತೇಕ ವಿಷಯಗಳು ಹೊಸ್ತನ್ಸುತ್ತೆ. ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಎಫೆಕ್ಟ್ ಆಗುತ್ತೆ, ಹೊಸ ಅನುಭವಗಳು ನಮ್ಮ ಮೆಮೊರಿಯಲ್ಲಿ ಹೆಚ್ಚು ಡಿಸ್ಟಿಂಕ್ಟಿವ್ ಆಗಿ ರೆಕಾರ್ಡ್ ಆಗುತ್ತೆ. ಆಮೇಲೆ ನಾವು ಆ ಕಾಲನ ಹಿಂತಿರುಗಿ ನೋಡಿದಾಗ ಹಲವಾರು ಬೇರೆ ಬೇರೆ ಘಟನೆಗಳು ನೆನಪಾಗುತ್ತೆ. ಅದಕ್ಕೆ ಚೈಲ್ಡ್ಹುಡ್ನ ಒಂದು ವರ್ಷ ನಮಗೆ ತುಂಬ ದೊಡ್ಡದು ಅಂತ ಅನಿಸ್ಬಹುದು. ಇವತ್ತು ಒಬ್ಬ ದೊಡ್ಡವರಿಗೆ ಅದು ಹೇಗೆ ಅನಿಸುತ್ತೆ, ಬೆಳಗ್ಗೆ ಎದ್ದು ಅದೇ ರುಟೀನು, ಅದೇ ಕೆಲಸ, ಅದೇ ಟ್ರಾಫಿಕ್ಕು, ಅದೇ ಮನೆ, ಅದೇ ಊಟ, ಅದೇ ಫೋನು, ಮುಂದಿನದೆಲ್ಲ ಅದೇ ಪ್ಯಾಟರ್ನು. ಹೀಗಾಗಿ ಹಲವು ದಿನಗಳು ಒಂದೇ ರೀತಿಯಾಗಿ ಬೆರೆತು ಹೋಗುತ್ತೆ. ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹೊಸ ಅನುಭವಗಳು ನೆನಪುಗಳಲ್ಲಿ ಹೆಚ್ಚಾಗಿ ಗುರುತನ್ನು ಬಿಡುತ್ತೆ. ಒಂದೇ ರುಟೀನು ಮತ್ತೆ ಮತ್ತೆ ನಡೆದರೆ ದಿನಗಳು ಒಂದೇ ರೀತಿಲಿ ಬ್ಲಾಕ್ ಆಗಿ ಕಾಣಿಸುತ್ತೆ. ಅದಕ್ಕೆ ಚೈಲ್ಡ್ಹುಡ್ ಸ್ಲೋ ಆಗಿತ್ತು ಅಂತ ಹೇಳೋದು ಸಂಪೂರ್ಣವಾಗಿ ಸರಿ ಹೋಗೋದಿಲ್ಲ. ಬಹುಶಃ ಚೈಲ್ಡ್ಹುಡ್ನಲ್ಲಿ ನೆನಪಲ್ಲಿಟ್ಕೊಳ್ಳೋದಕ್ಕೆ ಒಂದಷ್ಟು ವಿಭಿನ್ನವಾದಂಥ ಕ್ಷಣಗಳಿದ್ದವು. ಬಹಳಷ್ಟು ಸಂದೇಶಗಳು ಬಂದಿದೆ. ಯಾರ್ಯಾರು ಏನು ಹೇಳ್ತಾ ಇದ್ದಾರೆ, ನಾವು ದೊಡ್ಡವರು ಆಗ್ತಿದ್ದ ಹಾಗೆ ಸಮಯ ಫಾಸ್ಟಾಗಿ ಹೋಗುತ್ತಾ ಅನ್ನೋ ನನ್ನ ಪ್ರಶ್ನೆ. ನಿಮ್ಮ ಅನಿಸಿಕೆಯೇನು ಉತ್ತರನ ಕಳಿಸ್ಕೊಡಿ. ವಾಟ್ಸಾಪ್ ಸಂಖ್ಯೆ 9489901031 ಹಾಡಾದ್ಮೇಲೆ ನಿಮ್ಮೆಲ್ಲರೂ ಮೆಸೇಜ್ಗಳನ್ನ ಓದ್ತೀನಿ. ಕೇಳ್ತಾರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ನಾನು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ್.

0: do non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ.
2: ದೊಡ್ಡರಾದ್ಮೇಲೆ ದೊಡ್ಡರಾಗ್ತಿದ್ದ ಹಾಗೆ ಟೈಮು ಬೇಗ ಸಾಗತ್ತಾ ಅಂತ ನಾನು ಕೇಳ್ತಾ ಇದ್ದೆ. ಸದ್ಯಕ್ಕೆ ಟೈಮು 4:33 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ದೊಡ್ಡರಾಗ್ತಿದ್ದ ಹಾಗೆ ಟೈಮ್ ಬೇಗ ಹೋಗುತ್ತೆ ಗೊತ್ತಿಲ್ಲ, ನಾನಂತೂ ಮೈಕ್ ಮುಂದೆ ಕುತ್ಕೊಂಡಾಗಂತೂ ಟೈಮ್ ಬೇಗ ಹೋಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ? ಮೆಸೇಜ್ಗಳ ತವರಣ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಒಂಚೂರು ವಾಟ್ಸಪ್ ಕಡೆ ಬಂದು, ಎಲ್ರಿಗೂ ಒಂದೇ ಸಮಯ ಆದರೆ ಸಮಯ ಬದಲಾಗೋದಿಲ್ಲ, ನಾವು ಮಾತ್ರ ಬದಲಾಗ್ತೀವಿ ಅಂತ ಅನುಷ್ಯ ಅವರು ಟಾಂಟ್ ಮಾಡಿ ಹೇಳ್ತಾ ಇದಾರೆ. ಯಾರಿಗೆ ಹೇಳ್ತಾ ಇದ್ರೆ ದೇವರ ಅಣೆಗೂ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಲಾಸ್ಟ್ ಒಂದು ಪಾಯಿಂಟ್ ಹೇಳಿದ್ದಾರೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ಸೂಪರ್ ಮೇಡಮ್, ಹಾಗೆ ನಮಸ್ಕಾರ. ಎಂದಿನಂತೆ ಇರೋದು ಸಮಯನೇ, ನಾವು ಮಾಡೋ ಕೆಲಸ ಇನ್ನೂ ಉಳ್ಕೊಂಡಿದೆ, ಸಮಯ ಇನ್ನ ಬೇಕು ಅಂತ ಅನ್ಸುತ್ತೆ ಅಂತ ಲತಾ ನಾಯಕ್ ಮುಂಬೈಯಿಂದ ಹೇಳ್ತಾ ಇದಾರೆ. ಕಮಿಂಗ್ ಟು ಮೈ ಪಾಯಿಂಟ್, ನಾನೇನು ಹೇಳಿದ್ದೆ ಚೈಲ್ಡ್ಹುಡ್ ಬಗ್ಗೆ ಹೇಳಿದೆ ಆಗಲೇ. ಚೈಲ್ಡ್ಹುಡ್ಡಲ್ಲಿ ಎಲ್ಲವೂ ಕೂಡ ಹೊಸದಾಗಿರುತ್ತೆ. ಶಾಲೆಗೆ ಹೋಗೋದು, ಹೊಸ ವಿಷಯ ಕಲಿಯೋದು, ಬೈಸೈಕಲ್ ಕಲಿಯೋದು, ಫ್ಯಾಮಿಲಿ ಜೊತೆ ಇರೋದು, ಹೊಸ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದು, ನಮ್ಮ ಬದುಕಿನ 30% ಭಾಗ ನಮ್ಮ ಚಿಕ್ಕ ವಯಸ್ಸಲ್ಲೇ ಆಲ್ರೆಡಿ ಕಲ್ತ್ಬಿಟ್ಟಿರ್ತೀವಿ. ಮುಂದೆ ಏನೇನು ಕಲಿತೀವಿ,

ಹಾಗಾಗಿ ನಾವು ದೊಡ್ಡವರಾದ ಮೇಲೆ ದ ಸೇಮ್ ಪ್ರೋಸೆಸ್, ಏನು ದಿನ ಇರಬಹುದು ರಾತ್ರಿ ಇರಬಹುದು ಎಲ್ಲವೂ ಕೂಡ ರಿಪೀಟ್ ಆಗುತ್ತೆ. ಸೊ ದೊಡ್ಡವರಾದ ಮೇಲೆ ಟೈಮ್ ತುಂಬ ಬೇಗ ಸಾಗುತ್ತೆ ಅನಿಸುತ್ತೆ, ಚಿಕ್ಕ ವಯಸ್ಸಲ್ಲಿ ಕಲಿತಾ ಇರ್ತೀವಿ, ಸೊ ಇಟ್ ಸೀಮ್ಸ್ ವೆರಿ ಸ್ಲೋ ಅಂತ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ನಮಸ್ತೆ ಸರ್, ಸಮಯ ಫಾಸ್ಟ್ ಆಗಿ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಹೇಳಿ ಅಂತ ಹೇಳ್ತಾ ಇದ್ರೆ, ನಾವು ಯಾವ್ದಾದ್ರೂ ಕೆಲಸದಲ್ಲಿ ಭಗ್ನರಾಗಿದ್ದಾಗ ಆಕಾಶವಾಣಿ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದಾಗ ಸಮಯ ಹೋಗೋದು ಗೊತ್ತೇ ಆಗೋದಿಲ್ಲ, ಇಷ್ಟು ಬೇಗ ಟೈಮ್ ಆಯ್ತಾ ಅಂತ ಅನ್ಸುತ್ತೆ. ಇದಕ್ಕೆ ನೀವೇನು ಹೇಳ್ತೀರಾ? ಅನೇಕ ಸಂದರ್ಭಗಳಲ್ಲಿ ಸಮಯ ಗೊತ್ತಾಗೋದಿಲ್ಲ ಅಂತಂದ್ರೆ ನಾನೇನು ಹೇಳಿ, ನಾನು ಹೇಳ್ದಲ್ವ ಈಗಷ್ಟೇ, ನನಗೆ ಮೈಕ್ ಮುಂದೆ ಕುತ್ಕೊಂಡಾಗ ಟೈಮ್ ಎಷ್ಟು ಬೇಗ ಹೋಯಿತು ಅಂತ ಅನ್ಸುತ್ತೆ. ನಿಮ್ಗೇನಿಸುತ್ತೆ, ದೊಡ್ಡವರಾಗ್ತಿದ್ದ ಹಾಗೆ ಟೈಮ್ ಬೇಗ ಸಾಗತ್ತೆ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ವಾಟ್ಸಪ್ ನಂಬರ್ 9480091093. ಸ್ಟೇ ಟ್ಯೂನ್, ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ.

0: ಎಷ್ಟು ಬಾರಿ ಸ್ಪೆಷಲಿ ಟೀನೇಜ್ ಅಲ್ಲಿ ಇದ್ದಾಗ ನಮಗೆ ಒಂದು ವರ್ಷ ಎಷ್ಟು ಬೇಗ ಹೋಯ್ತು ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಆದರೆ 50 ವರ್ಷ ಆಗಿರುವಂತಹ ವ್ಯಕ್ತಿಗೆ ಅವರು ಬದುಕಿನ ಅರ್ಧ ವಯಸ್ಸನ್ನ ನೋಡ್ಬಿಟ್ಟಿರ್ತಾರೆ. ಅದು ಒಂದು ದೊಡ್ಡ ಸಮಯದ ಅನುಭವ ಆಗಿರುತ್ತೆ. ಅದೇ ಟೀನೇಜರ್ಗೆ ಒಂದು ವರ್ಷ ಅಯ್ಯೋ ಎಷ್ಟು ಬೇಗ ಹೋಯ್ತು ಅನ್ಸುತ್ತೆ, ಅದೇ 50 ವರ್ಷ ಬದುಕಿರುವಂತಹ ವ್ಯಕ್ತಿಗೆ ಅದೀಗಾಗಲೇ ದೊಡ್ಡ ಸಮಯದ ಒಂದು ಸಣ್ಣ ಭಾಗ ಅನ್ನೋದು ಅರ್ಥ ಆಗಿರುತ್ತೆ. ಇದನ್ನ ಟೈಮ್ ಪರ್ಸೆಪ್ಷನ್ ಬಗ್ಗೆ ಚರ್ಚೆ ಮಾಡುವಾಗ ಕೆಲವರು ಪ್ರಪೋರ್ಷನ್ ಅಥವಾ ರೇಷಿಯೋ ಎಕ್ಸ್ಪ್ಲನೇಷನ್ ಮೂಲಕ ವಿವರಿಸ್ತಾರೆ. ಅಂದ್ರೆ ಒಂದೇ ವರ್ಷ ಬೇರೆ ಬೇರೆ ವಯಸ್ಸಲ್ಲಿ ನಮ್ಮ ಒಟ್ಟು ಜೀವನದ ಜೊತೆಗೆ ಹೋಲಿಸಿದಾಗ ಬೇರೆ ಬೇರೆ ಪ್ರಪೋರ್ಷನ್ ಆಗುತ್ತೆ. ಆದ್ರೆ ಒಂದು ಪಾಸಿಬಲ್ ಎಕ್ಸ್ಪ್ಲನೇಷನ್ ಮಾತ್ರ, ಇದು ಇದೊಂದೇ ಕಾರಣ ಅಂತ ಹೇಳಲ್ಲ. ನಮ್ಮ ರುಟೀನು, ನಾವೆಲ್ಟಿ, ಅಟೆನ್ಷನ್, ಮೆಮೊರಿ ಇವೆಲ್ಲವೂ ಕೂಡ ಟೈಮ್ ಪರ್ಸೆಪ್ಷನ್ ಅಲ್ಲಿ ಪಾತ್ರ ವಹಿಸುತ್ತೆ. ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಏನು ಅಂದ್ರೆ, ನಾವು ಯಾವ್ದಾದ್ರೂ ಒಂದು ಸಿಂಪಲ್ ಫಾರ್ಮುಲಾ ಹಿಡ್ಕೊಂಡು ವಯಸ್ ಜಾಸ್ತಿ ಆದ್ರೆ ಸಮಯ ಫಾಸ್ಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಮಾನವನ ಟೈಮ್ ಪರ್ಸೆಪ್ಷನ್ ಅನ್ನೋದು ತುಂಬಾನೇ ಕಾಂಪ್ಲಿಕೇಟೆಡ್. ಅದೇ ಕಾರಣಕ್ಕೆ ಒಂದಿನ ನಮ್ಗೆ ಸ್ಲೋ ಅನ್ಸುತ್ತೆ, ಇನ್ನೊಂದಿನ ನಮ್ಗೆ ಶಾರ್ಟ್ ಅನ್ಸುತ್ತೆ. ಹಾಗಾಗಿ ಟೈಮ್ ಪರ್ಸೆಪ್ಷನ್, ಸಮಯ ಬೇಗ ಹೋಗುತ್ತೆ ಅಂತ ಅನ್ಸೋದಕ್ಕೆ ಒಂದೇ ಒಂದು ಕಾರಣ ಅಲ್ಲ, ಈಜ್ ಫ್ಯಾಕ್ಟರ್ ಕೂಡ ಆಗಬಹುದು, ನಮ್ಮ ಜೀವನದ ರುಟೀನ್ ಆಗಬಹುದು, ಹೊಸ ಅನುಭವಗಳು, ಅಟೆನ್ಷನ್ನು, ಎಮೋಷನ್ನು, ಮೆಮೊರಿ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಸಮಯ ಅದ್ರ ಪಾಡಿಗೆ ಅದು ಹೇಗೆ ಹೋಗಬೇಕು ಹಾಗೇ ಹೋಗ್ತಾ ಇರುತ್ತೆ. ನಮಗೆ ಅದು ಫಾಸ್ಟ್ ಆ ಸ್ಲೋ ಅಂತ ಅನಿಸುತ್ತೆ. ನಿಮ್ಗೇನಿಸುತ್ತೆ? ಒಂದಷ್ಟು ಸಂದೇಶಗಳೇ, ಸಂದೇಶ ಬಂದಿದೆ, ಓದ್ತೀನಿ ಆ ಸಂದೇಶಗಳನ್ನ ಈ ಎರಡು ಹಾಡುಗಳಾದ್ಮೇಲೆ. ಕೇಳ್ತಾ ಇರಿ ಎಫ್ಎಂ ರೇನ್ಬೋ.
1: ಇದ್ದೇ ಆಗ್ಬೇಕು ಪುನಃ ಸರ್.

0: ಎಸ್, ಆಗ್ಲೇ ಹೇಳ್ದಾಗೆ ಸಮಯ ದೊಡ್ಡವರಾಗ್ತಿದ್ದಾಗ ಬೇಗ ಹೋಗುತ್ತೆ ಅಂತ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಮೈಕ್ ಮುಂದೆ ಕುತ್ಕೊಂಡಾಗ ಮಾತ್ರ ಸಮಯ ತುಂಬಾ ಬೇಗ ಹೋಗುತ್ತೆ ಅಂತ ಅನ್ಸುತ್ತೆ. ಸಮಯ ಆಗ್ತಾ ಇದೆ 4:55, ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ನನ್ನನ್ನ ಕಳ್ಸ್ಕೊಳ್ಳೋದಕ್ಕೆ ಸಚಿನ್ ಅವರು ಬಂದಿದ್ದಾರೆ.
1: ಹಿಡ್ಕೊಳ್ಳೋದೆ
0: ಸಮಯ ಏನು ಮಾಡಕ್ಕಾಗಲ್ಲ, ಕಾಲವನ್ನು ತಡೆಯೋರು ಯಾರು ಇಲ್ಲ ಅಂತ ಹೇಳ್ತಾರಲ್ಲ
1: ಹಾಗೆ ಸಮಯ ಅದೇನೋ ಗೊತ್ತಿಲ್ಲ, ಹಿಂಗ್ ಕುತ್ಕೊಂಡ ಹಿಂಗ್ ಕಣ್ಣು ಮುಚ್ಚಿ ಕಣ್ಬಿಡಷ್ಟೊತ್ತಿಗೆ ಚೇಂಜ್ ಆಗ್ಬಿಟ್ಟಿರುತ್ತೆ, ಬದಲಾವಣೆ ಆಗ್ಬಿಟ್ಟಿರುತ್ತೆ. ಅದೇ ಬದಲಾವಣೆ ಜಗದ ನಿಯಮ ಅಲ್ವಾ?
0: ಸಚಿನ್ ಒಂದು ಪ್ರಶ್ನೆ ಇದೆ.
1: ಹಾ ಹೇಳು.
0: ದೊಡ್ಡವರಾಗ್ತಿದ್ದ ಹಾಗೆ ಸಮಯ ಬೇಗ ಹೋಗುತ್ತೆ ಅಂತ ಅನ್ಸುತ್ತೆ ನಿಮ್ಗೂ ಹಾಗೆ ಅನ್ಸುತ್ತಾ?
1: ಇಲ್ಲ ಖಂಡಿತವಾಗ್ಲು, ಯಾಕೆ ಗೊತ್ತಾ, ಜವಾಬ್ದಾರಿಗಳು ಜಾಸ್ತಿ ಅದಕ್ಕೋಸ್ಕರ. ಸಣ್ಣವರಿದ್ದಾಗ ಏ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಸ್ಕೂಲ್ಗೆ ಹೋಗು, ಮನೆಗೆ ಬಾ, ಆಟ ಆಡು, ಊಟ ಮಾಡು, ಪಾಠ ಕೇಳಿಸ್ಕೋ, ಮಾಡು, ಮುಗಿದೋಯ್ತು, ಇಷ್ಟೇ ಕೆಲಸ ಇರ್ತಿತ್ತು. ಅದು ದೊಡ್ಡವರಾದ್ಮೇಲೆ ಅದು ಇದು ಎಲ್ಲಾ ಜವಾಬ್ದಾರಿಗಳು ಬರುತ್ತಲ್ಲ, ಸಮಯ ಸಾಕಾಗಲ್ಲ ಅಂತ ಅನ್ಸ್ಬಿಡುತ್ತೆ.
0: ಬದುಕಿನ ಒಂದಷ್ಟು ಘಟನೆಗಳು ರುಟೀನ್ ಆಗಿ ರಿಪೀಟ್ ಆಗ್ತಾ ಇರುತ್ತೆ, ಸೊ ಏನು ಒಂದ್ಸಲ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಅನ್ಸೆ ಅನ್ಸುತ್ತೆ.
1: ನಾಳೆ ನಡೆಯುತ್ತೆ, ನಾಳೆ ನಡೆಯೋದು, ನಾಡಿದ್ದು ನಡೆಯುತ್ತೆ ಅನ್ನೋ ತರ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಸಮಯ ಹೋಗೋದು ಗೊತ್ತಾಗಲ್ಲ.
0: ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆಗ್ಲೇ ಹೇಳಿದಾಗೆ ಬದುಕಿನ ಘಟನೆಗಳ ಮೇಲೆ ಮತ್ತೆ ನಮ್ಮ ಪರ್ಸೆಪ್ಷನ್ ಮೇಲೆ ಸಮಯ ಬೇಗ ಹೋಗುತ್ತಾ ಅಥವಾ ನಿಧಾನಕ್ಕೆ ಹೋಗುತ್ತಾ ಅಂತ ನಮ್ಗನ್ಸುತ್ತೆ. ಈಗ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೊರಡುವಂತಹ ಸಮಯ, ಮತ್ತೆ ಸಿಗೋಣ, ಮತ್ತೆ ಸಿಗೋಗಿ ಏನ್ ಮಾಡ್ಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ FM ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 5 ಗಂಟೆ 5 ನಿಮಿಷ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ 101.3. ವಾರವೆಲ್ಲ ಓಡೋಡಿ ದಣಿದು ಅಪ್ಪ ವೀಕೆಂಡ್ ಬಂತು ಅಂತ ನಿಟ್ಟಿಸಿರು ಬಿಡುವಂತಹ ಗಾಡಿ ಹತ್ತಿರ್ತೀರಾ ಈ ಒಂದು ನಿಟ್ಟಿಸಿರು ಬಿಟ್ಕೊಂಡು, ಆದ್ರೆ ರಸ್ತೆಗೆ ಇಳಿದ ತಕ್ಷಣ ನಿಮ್ಮನ್ನ ವೆಲ್ಕಮ್ ಮಾಡೋಕೆ ಸಿಲ್ಕ್ ಬೋರ್ಡ್ ಇರಬಹುದು, ಮೇಕ್ರಿ ಸರ್ಕಲ್ ಇರಬಹುದು, ಅಥವಾ ನಿಮ್ಮ ಏರಿಯಾದ ಮೇನ್ ರೋಡ್ ಜಂಕ್ಷನ್ ಇರಬಹುದು, ರೆಡ್ ಸಿಗ್ನಲ್ ಹಾಕಿ ಕಾಯ್ತಾ ಇರುತ್ತೆ. ಕಿರಿಕಿರಿ ಮಾಡಿಕೊಂಡು ಹಾರ್ ನೋಡಿದ್ರೆ ಗಾಡಿ ಮೂವ್ ಆಗೋದಿಲ್ಲ, ಟೆನ್ಷನ್ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇವತ್ತಿನ ನಮ್ಮ ಟಾಪಿಕ್ ಟ್ರಾಫಿಕ್ನಲ್ಲೊಂದು ಮುಗುಳು ನಗೆಯ. ಕೆಂಪು ಲೈಟ್ ನೋಡಿದಾಗ BP ಏರಿಸ್ಕೊಳ್ಳೋ ಬದಲು ಮುಖದ ಮೇಲೆ ಒಂದು ಸ್ಮೈಲ್ ತರೋಣ. ಬನ್ನಿ ಇವತ್ತಿನ ಈ ಒಂದು ನಾನ್ ಸ್ಟಾಪ್ ಸಂಜೆ ಜರ್ನಿಯನ್ನು ಫ್ರೆಶ್ ಆಗಿ ಈ ಒಂದು ಸೂಪರ್ ಹಿಟ್ ಆಗಿರುವಂತಹ ಹಾಡಿನೊಂದಿಗೆ ಆರಂಭಿಸೋಣ. ಎಲ್ಎನ್ ಶಾಸ್ತ್ರಿ ಅವರ ಧ್ವನಿಯಾಗಿರುವಂತಹ ದುಡ್ಡೇ ದೊಡ್ಡಪ್ಪ ನಮ್ಮಪ್ಪ ಅನ್ನುವಂಥ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಫ್ರಮ್ ಓ ನನ್ನಲ್ಲೇ, ವೀ ರವಿಚಂದ್ರನ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ವೀಕೆಂಡ್ ಬಂತು ಅಂದ ತಕ್ಷಣ ಈ ರೀತಿಯಾದಂಥ ಹಾಡುಗಳು ಮತ್ತಷ್ಟು ಜೋಶ್ ತುಂಬುತ್ತೆ ಅಲ್ವಾ. ಎಸ್, 5:13 ಆಗ್ತದೆ. ಸ್ನೇಹಿತರೆ ಸಂದೇಶವನ್ನು ಕಳಿಸಿದ್ದಾರೆ, ಹಾಯ್ ವೀಕೆಂಡ್ ಗೆಳೆಯ ಸಚಿನ್ ಅವರಿಗೆ ಅಂತ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ತಮಗೂ ಸಹ ಹಾಯ್, ಹವ್ ಆರ್ ಯು, ಹೇಗಿದ್ದೀರಿ? ಇನ್ನು ಹುವಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ ಟ್ರಾಫಿಕ್ನಲ್ಲಿ

ಒಂದು ಮುಗುಳು ನಗೆ ಅಂತ ನಾವು ಮಾತಾಡ್ತಾ ಇದ್ವಿ. ಟ್ರಾಫಿಕ್ ಜಾಮ್ನಲ್ಲಿ ನಿಂತಾಗ ಸುತ್ತಲೂ ಒಮ್ಮೆ ಗಮನಿಸಿ ನೋಡಿ, ಎಂತೆಂಥ ಅದ್ಭುತವಾದಂತಹ ಕ್ಯಾರೆಕ್ಟರ್ಗಳು ಸಿಗ್ತಾರೆ ಗೊತ್ತಾ. ಕೆಲವರು ಹೆಲ್ಮೆಟ್ ಒಳಗಡೆ ಅದು ಯಾವ ಕಚೇರಿ ಮೀಟಿಂಗ್ ಮುಗಿಸ್ತಾ ಇರ್ತಾರೋ ಗೊತ್ತಿಲ್ಲ, ಸೀರಿಯಸ್ ಆಗಿ ಮಾತಾಡ್ತಾ ಇರ್ತಾರೆ. ಇನ್ನು ಕೆಲವರು ಗಾಡಿಯ ಸೈಡ್ ಮಿರರನ್ನು ಡ್ರೆಸ್ಸಿಂಗ್ ಟೇಬಲ್ ಮಾಡಿಕೊಂಡು ಮುಖ ಕೂದಲು ಸರಿಪಡಿಸ್ಕೊಳ್ತಾ ಇರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಸಿಗ್ನಲ್ ಬೀಳೋಕೆ ಇನ್ನೂ 10 ಸೆಕೆಂಡ್ ಇರುವಾಗಲೇ ಹಿಂದೆಯಿಂದ ಹಾರ್ನ್ ಮಾಡುವಂತಹ ಒಂದು ಅವಸರದ ಮಾಸ್ಟರ್ಸ್ಗಳು. ಅವರನ್ನ ನೋಡಿ ಕೋಪ ಮಾಡ್ಕೊಳ್ಳೋ ಬದಲು ಮನಸ್ಸಲ್ಲೇ ಒಂದು ನಗುವನ್ನು ಚೆಲ್ಲಿ, ಯಾಕಂತಂದರೆ ಅವರೆಲ್ಲ ನಮಗೆ ಫ್ರೀ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರುವಂತಹ ಕಲಾವಿದರು. ನೀವು ಟ್ರಾಫಿಕ್ನಲ್ಲಿದ್ದಾಗ ಇಂಥ ಯಾವ ತಮಾಷೆಯನ್ನು ನೋಡ್ತೀರಾ? ವಾಟ್ಸಪ್ ಮಾಡಿ 9480901013 9489091013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸಿ. ಟ್ರಾಫಿಕ್ನಲ್ಲಿ ನೀವು ನೋಡುವಂತಹ ಇಂತಹ ಅಪರೂಪದ ಅಥವಾ ಸಾಮಾನ್ಯವಾಗಿ ಕಂಡುಬರುವಂತಹ ಘಟನೆಗಳು ಸಂಗತಿಗಳು ಏನು ಎತ್ತ ಅನ್ನುವಂಥದ್ದು. ಈಗ ಸದ್ಯಕ್ಕೆ ಕುನಲ್ ಗಂಜಾವಲ್ ಅವರ ಧ್ವನಿಯಾಗಿರುವಂತಹ ಐಶ್ವರ್ಯ ಚಲನಚಿತ್ರದ ಈ ಹಾಡು ಟೈಟಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಏ ಕನ್ಯಾಮಣಿ ಚಿಂತಾಮಣಿ ನೀನೇ ನಂಗೆ

5:24 ಆಗ್ತಾ ಇದೆ ಸ್ನೇಹಿತರೆ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೇಳಿದ್ದೆ ಟ್ರಾಫಿಕ್ ಜಾಮ್ ನಲ್ಲಿರುವಂತಹ ಸಮಯದಲ್ಲಿ ನೀವು ಕಂಡಂತಹ ಕೆಲವೊಂದು ಸನ್ನಿವೇಶಗಳು, ಅದು ಫನ್ನಿ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಅಪರೂಪದ್ದಾಗಿರ್ಬೋದು, ಆಗಾಗ್ಗೆ ನೀವು ನೋಡುವಂತಹ ಸನ್ನಿವೇಶಗಳು ಏನು ಅಂತ ಕೇಳಿದ್ದೆ. ಅದಕ್ಕೆ ಸಂದೇಶವನ್ನ ಕಳಿಸಿದ್ದಾರೆ ಅನು ಅವರು. ಹಲೋ ವೀಕೆಂಡ್ ಗಳಿಯ ಟ್ರಾಫಿಕ್ ಜಾಮ್ ಇದ್ದಾಗ ಪುಟಾಣಿಗಳ ರೋದನೆ ಗೀತೆ ಅಂತ ಕೇಳೋದಕ್ಕೆ ಹಿತವಾಗಿರುತ್ತದೆ ಅಂತ. ಮಕ್ಕಳು ಜೋರಾಗಿ ಹೇಳ್ತಾ ಇದ್ರೆ ಅದು ಹಿತವಾಗಿ ಕೇಳಿಸುತ್ತಂತೆ ಇವರಿಗೆ. ಎಸ್, ಓಕೆ. ಒಬ್ಬರಿಗೆ ಒಂಥರ ಇನ್ನು ಫೋನ್ ವೀಡಿಯೋಗಳನ್ನು ನೋಡ್ತಾನೆ ಇರ್ತಾರೆ, ಮರೆತು ಹೋಗ್ಬಿಡ್ತಾರೆ ತಾವೆಲ್ಲಿದ್ದೀವಿ ಅನ್ನೋಂಥದ್ದೇ ಗೊತ್ತಾಗೋದಿಲ್ಲ ಅವರಿಗೆ. ಬೈದ್ರೆ ಮಾತ್ರ ಗಾಡಿ ಓಡಿಸೋದಕ್ಕೆ ತಯಾರಾಗ್ತಾರೆ, ಇಲ್ಲ ಅಂತಂದರೆ ಅದರಲ್ಲೇ ಮೈ ಮರೆತು ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗ್ಲೂ ಸಾಮಾನ್ಯವಾಗಿ ನಾವು ನೋಡುವಂತಹ ಒಂದು ಸನ್ನಿವೇಶಗಳು ಈ ರೀತಿ. ಇನ್ನು ಗುಡ್ಡ ಕಡಿದು ಹಾಕ್ದಂಗೆ ಮೊಬೈಲ್ನಲ್ಲಿ ಮಾತಾಡ್ತಾ ಹೋಗ್ತಾರೆ, ಅವರನ್ನು ನೋಡಿ ನನಗೆ ನಗು ಬರುತ್ತೆ ಅಂತ. ನಮ್ಮ ರನ್ನಿಂಗ್ ವಿತ್ 458, ತಮ್ಮ ಹೆಸರು ಏನು ಅಂತ ಗೊತ್ತಾಗಲಿಲ್ಲ. ಮುಂದಿನ ಸಂದೇಶದಲ್ಲಿ ತಮ್ಮ ಹೆಸರನ್ನು ಸಹ ಟೈಪ್ ಮಾಡಿ ಕಳಿಸ್ಕೊಡಿ. ಇನ್ನು ಕಾರ್ ಕಿಟಕಿ ಇಳಿಸಿ ಪಾನುಗಿಯುವಂತಹ ಮಹಾನುಭಾವರನ್ನು ನೋಡಿದೆ ಅಂತ ಪ್ರಸನ್ನ ಅವರು ಜೆಪಿ ನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಗರದ ಸೌಂದರ್ಯ ಸುಂದರವಾಗಿರೋದಕ್ಕೆ ಬಿಡದೇ ಇಲ್ಲ ಅಂತ ಅನ್ಸುತ್ತೆ ಕೆಲವರು ಅಲ್ವಾ. ಈ ಥರ ಉಗಿಯುವಂತಹ ಒಂದು ಚಟ ತುಂಬ ಚೆನ್ನಾಗಿರುತ್ತೆ. ಇನ್ನು ಟ್ರಾಫಿಕ್ನಲ್ಲಿ ನಾವು ಕಂಡಂತಹ ಸನ್ನಿವೇಶ, ನಮ್ಮ ಕಣ್ಣೋಟ ಆ ಮೂರು ಲೈಟ್ಗಳಿಗೆ ಕೇಂದ್ರೀಕೃತವಾಗಿ ಮನಸ್ಸು ಕಾತುರತೆಯಿಂದ ಯಾವಾಗ ಸಿಗ್ನಲ್ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಒಂದು ಚಡಪಡಿಕೆ ಇರುತ್ತಲ್ಲ, ಅದು ನಮ್ಮ ಬದುಕಿನ ಕಷ್ಟ ಸುಖಗಳಿಗೊಂದು ಅಮೂಲ್ಯ ನಿದರ್ಶನ ಅಂತ ಬೋಪ ವೆಂಕಟೇಶ್ ಅವರು ಬೋಧನಾ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ತುಂಬ ಜನಕ್ಕೆ ಅವರದ್ದೇ ಆದಂತಹ ಕೆಲವೊಂದು ಸಂಗತಿಗಳು, ಸನ್ನಿವೇಶಗಳು ನೆನಪು ಬರ್ತಾ ಇದೆ, ಅವರು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ನೀವು ಸಹ ಸಂದೇಶವನ್ನು ಕಳಿಸಬಹುದು 9480901013 9489091013. ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಗಂಡುಗಲಿ ಕುಮಾರರಾಮ ಚಲನಚಿತ್ರದ ಈ ಒಂದು ಹಾಡು ಇದೀಗ ನಿಮಗಾಗಿ. ಮನೋ ಮತ್ತು ಮಾಲತಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಶ್ರೀರಂಗ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ.

0: Idu non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 5:36. ಟ್ರಾಫಿಕ್ ನಲ್ಲಿ ನೀವು ಕಂಡಂತಹ ಕೆಲವೊಂದು ಸನ್ನಿವೇಶಗಳು, ಅದು ಫನ್ನಿ ಆಗಿರಬಹುದು, ಅಪರೂಪದ್ದಾಗಿರ್ಬಹುದು, ಅಥವಾ ಯೂಶುವಲ್ ಆಗಿರುವಂತಹದ್ದು ಯಾವುದು ಅಂತ ಕೇಳಿದ್ದೆ. ನನಗಂತೂ ಸಿಗ್ನಲ್ ಅಲ್ಲಿ ನಿಂತಾಗ ಸಿಗ್ನಲ್ ಬಿಡೋಕ್ಕಿಂತ ಮುಂಚೆ ಹಾರ್ನ್ ಮಾಡ್ತಾರಲ್ಲ, ಅವರನ್ನು ನೋಡಿದ್ರೆ ತುಂಬಾನೇ ಸಿಟ್ ಬರುತ್ತೆ ಸರ್. ಆಮೇಲೆ ಕೆಲವರು ಸಿಗ್ನಲ್ ಬಿಡೋಕ್ಕಿಂತ ಮುಂಚೆನೆ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕೆ ಅಂತ ಹೋಗ್ತಾರೆ, ಮುಂದ್ಗಡೆ ಗಾಡಿಗೆ ಗೊದಿತಾರೆ. ಅವಾಗ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಆದರೂ ಒಂದೊಂಥರ ತಮಾಷೆ ಅಂತ ಶುರುವಾಗುತ್ತೆ ಅಂತ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಇಂದ ಶ್ರೀಧರ್ ಪದ್ಮ ಪನ್ನಗಾ ಟಿ ಅನಂತಕುಮಾರ್ ಅವರು, ಇನ್ನು ಟ್ರಾಫಿಕ್ ಉಂಟಾದಂತಹ ಸಂದರ್ಭದಲ್ಲಿ ಈ ಗುಂಡಿಗಳು, ಹಳ್ಳ ಕೊಳ್ಳ, ತಲೆನೋವು ಬರುತ್ತೆ ಸರ್, ಅದೇ ಬೇಜಾರಾಗುತ್ತೆ ನಮಗೆ ಅಂತ ರಾಜೇನಹಳ್ಳಿ ಹೊರಳಗೆಲೆ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ, ಶುಭ ಸಂಜೆ ಸಚಿನ್ ಬನವಾಸಿ ಅವರಿಗೆ. ನಾನು ಟ್ರಾಫಿಕ್ನಲ್ಲಿ ಸಿಗ್ನಲ್ ನಿಂತಾಗ ಮನೆಗೆ ಫೋನ್ ಮಾಡಿ ಏನಾದರೂ ದಿನಸಿ ತರೋದಿದ್ರೆ ಏನು ಅಂತ ಸ್ವಲ್ಪ ಸಮಯದಲ್ಲಿ ಕೇಳಿ ಮುಗಿಸ್ಬಿಡ್ತೀನಿ, ಇಂತಹ ಒಂದು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅಂತ ಟೈಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಮಯ ಸಿಕ್ಕಾಗ ನಮ್ಮ ಕೆಲಸ ಮುಗಿಸ್ಕೊಂಬಿಡ್ಬೇಕು, ಮನೆಗೆ ಏನೆಲ್ಲ ಬೇಕು ಅಂತ ಫೋನ್ ಮಾಡಿ ಕೇಳಿಬಿಡ್ತಾರಂತೆ ಆನಂದ ಕುಲಕರ್ಣಿ ಅವರು. ಓಕೆ ಗುಡ್, ಒಳ್ಳೆ ಐಡಿಯಾ. ಮತ್ತು ಟ್ರಾಫಿಕ್ ಜಾಮ್ನಲ್ಲಿ ಬಿಸಿಲು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರ್, ಬೆವರು ಸುರಿಯುತ್ತೆ, ಮಳೆ ಹನಿಗಳಿದ್ದರೆ ಸುಖವೇ ಬೇರೆ, ಬೆವರು ಸುರಿತಾ ಇರುತ್ತೆ ಈ ಸಮಯದಲ್ಲಿ ಅಂತ ಈ ಹರಿಹರನ್ ವಿಜ್ಞಾನ ನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೌದು, ಸುತ್ತಮುತ್ತ ಗಿಡ ಮರ ಏನೂ ಇಲ್ಲ ಅಂತಂದರೆ ಮಧ್ಯೆ ಹೋಗಿ ನಿಂತ್ಕೊಂಡಾಗ ಆ ಬಿಸಿಲು ತಡ್ಕೊಳ್ಳೋಂಥದ್ದಿದೆ ನೋಡಿ, ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ, ಗಾಡಿನಲ್ಲಿ ಪಕ್ಕಕ್ಕೆ ಹೋಗಿ ನಿಂತ್ಕೊಳ್ಳೋಣ ಅಂತಂದರೆ ಇನ್ನೇನು ಟ್ರಾಫಿಕ್ ಲೈಟ್ ಬಿದ್ದುಬಿಡುತ್ತೆ ಅನ್ನುವಂತಹ ಒಂದು ಹರಿಬರಿ ಇದ್ದೇ ಇರುತ್ತೆ. ಆ ಎಲ್ಲ ಚಿಂತೆಗಳನ್ನು ಬಿಟ್ಟು ಈಗ ಸದ್ಯಕ್ಕೆ ಎಫ್ಎಂ ರೈನ್ಬೋ 101.3 ಕೇಳಿ ಸೂಪರ್ ಹಿಟ್ ಆಗಿರುವಂಥ ಹಾಡುಗಳು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಎಸ್, ಟ್ರಾಫಿಕ್ ಜಾಮ್ನಲ್ಲಿ ನಿಂತಾಗ ಅಪರೂಪದ ಸಂಗತಿಗಳು ಅಥವಾ ಫನ್ನಿ ಇನ್ಸಿಡೆಂಟ್ ನೀವೇನೆಲ್ಲ ಗಮನಿಸಿದ್ದೀರಾ ಅನ್ನುವಂಥದ್ದನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. 9480901013 9480091013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರಾ ಸ್ನೇಹಿತರೆ. ಟ್ರಾಫಿಕ್ ನಲ್ಲಿ ಒಂದು ಮುಗುಳು ನಗೆ ಅನ್ನೋದು ಕೇವಲ ನಮ್ಮ ಮೂಡ್ಗೆ ಮಾತ್ರವಲ್ಲ, ಸೇಫ್ಟಿಗೂ ತುಂಬಾನೇ ಮುಖ್ಯ. ಯಾವ ತರ ಇದು ಅಂತಂದ್ರೆ, ಕೋಪದಲ್ಲೇ ಆಕ್ಸಿಲೇಟರ್ ಜೋರಾಗಿ ಒತ್ತೋದು, ಓವರ್ಟೇಕ್ ಮಾಡೋಕೆ ಜಾಗ ಹುಡುಕುವಂತಹ ಗಡಿಬಿಡಿಯಲ್ಲಿ ಅಪಘಾತಕ್ಕೊಳಗಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ನಗುಮುಖದಿಂದ ಪಕ್ಕದ ಗಾಡಿಯವರಿಗೆ ಸ್ವಲ್ಪ ದಾರಿ ಮಾಡಿಕೊಡಿ, ಆ ಕಡೆಯಿಂದ ಅವ್ರು ಕೊಡುವಂತ ಒಂದು ಥ್ಯಾಂಕ್ಸ್ ಅಂತ ಒಂದು ಸ್ಮೈಲ್ ಇದೆಯಲ್ಲ, ಆ ಇಡೀ ಸಂಜೆಯ ಮೂಡನ್ನೇ ಬದಲಾಯಿಸ್ಬಿಡತ್ತೆ. ಎಸ್, ತುಂಬ ಕೋಪ ಮಾಡಿಕೊಳ್ಳುವಂತಹ ಒಂದು ಅವಶ್ಯಕತೆ ಏನಿಲ್ಲ, ಯಾಕೆಂತಂದ್ರೆ ಎಲ್ಲರೂ ಸಹ ಒಂದೇ ರೋಡಲ್ಲಿ ಹೋಗುವಂತಹವರು, ಎಲ್ಲ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರೆ, ಎಲ್ರಿಗೂ ಸಹ ಒಂದು ಹಕ್ಕು ಅನ್ನುವಂಥದ್ದು ಇರುತ್ತೆ, ಎಲ್ಲರೂ ಆ ರೋಡನ್ನು ಬಳಸ್ತಾ ಇರ್ತಾರೆ, ನಮ್ದೇನಲ್ವಲ್ಲ, ನಮ್ಮೊಬ್ಬರದೇನಲ್ವಲ್ಲ, ಎಲ್ಲರ ಜೊತೆಗೆ ಹೋಗಬೇಕು, ಎಲ್ಲವೂ ಸಹ ಸಾವಧಾನವಾಗಿ ನಡಿಬೇಕು ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮುಡಿ ಬರ್ತಾ ಇರುವಂಥದ್ದು. ಶಂಕರ್ ಮಹಾದೇವನ್ ಅವರ ದನಿಯಾಗಿರುವಂತಹ ಗೆಳೆಯ ಚಲನಚಿತ್ರದ ಹಾಡು, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ

ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಎಸ್, ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಸರ್ ಕಾರ್ಯಕ್ರಮವನ್ನು ಕೇಳ್ತಾ ವಾಕ್ ಮಾಡ್ತಾ ಇದ್ದೀನಿ ಅಂತ ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸರ್, ನಾನು ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿದ್ದೆ, ಒಬ್ಬ ವ್ಯಕ್ತಿ ಟ್ರಾಫಿಕ್ನಲ್ಲಿ ತಮ್ಮ ಆಫೀಸಿನ ವೆಬ್ಸೈಟ್ಗೆ ಲಾಗಿನ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ವರ್ಕ್ ಫ್ರಮ್ ಎನಿವೇರ್ ಅನ್ನೋ ಥರ ಆಗಿಬಿಟ್ಟಿದೆ. ಎಲ್ಲಿ ಲ್ಯಾಪ್ಟಾಪ್ ಇರುತ್ತೋ, ಎಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರುತ್ತೋ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಡಬಹುದು ಅನ್ನುವಂಥದ್ದು ಇಲ್ಲಿ ನೋಡಬಹುದು. ಎಸ್, ಸಮಯ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ನಾವು ಆಫೀಸಲ್ಲೇ ಕುತ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದಿತ್ತು ಒಂದು ಕಾಲ, ಆದರೆ ಈಗ ಎಲ್ಲಿ ಬೇಕಾದರೂ ಕೆಲಸ ಮಾಡಬಹುದು ಅನ್ನುವಂಥ ಒಂದು ಕಾಲವೂ ಸಹ ಬಂದುಬಿಟ್ಟಿದೆ. ಇನ್ನು ತೀರ್ಥೇಶ್ ಅವರು ಚನ್ನಪಟ್ಟಣ ಎಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಸೋಮನಾಥ್ ಗುರುಸಿದ್ದಪುರ ಗ್ರಾಮ ಜಗಳೂರು ತಾಲೂಕಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು ಟೂ ವೀಲರಲ್ಲಿ ಹೋಗ್ತಾ ಇದ್ದೆ, ನಾನು ನನ್ನ ವೈಫು. ಅವಾಗ 4 ಬಸ್ಗಳು ನಮ್ಮ ಸುತ್ತ ಸುತ್ತುವರೆದಿದ್ವು, ಅದನ್ನು ಇವಾಗಲೂ ಸಹ

ನೆನ್ಪು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟ್ರಾಫಿಕ್ಕಲ್ಲಿ ಸಿಗಾಕೊಂಡ್ರೆ ಫಸ್ಟ್ ನಾ ಗಮನಿಸೋದು ಸಿಗ್ನಲ್ ಟೈಮ್ ಏನಿದೆ, ಎಷ್ಟಿದೆ ಅಂತ ನೋಡ್ತೀನಿ. ಬಹಳ ಬೇಗ ಹೋಗುವಂತಹ ಒಂದು ಆ ಥರ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಗಾಡಿ ಓಡಿಸೋ ವೇಳೆ ಟ್ರಾಫಿಕ್ ಜಾಮಲ್ಲಿ ಇರುವಂತಹ ಒಂದು ಮಜಾನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶ ಬರ್ತಾ ಇದೆ. 4284 ಇವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 5:55. ಟ್ರಾಫಿಕ್ ಜಾಮ್ ಕಾರಾಗಿ ನಿಮ್ಮ ಮನೆಯ ದಾರಿಗೆ ಕ್ಲಿಯರ್ ಆಗಿರಬಹುದು, ಅಥವಾ ಇನ್ನು ಕೆಲವೇ ನಿಮಿಷಗಳಲ್ಲಿ ನೀವು ಮನೆ ತಲುಪಬಹುದು. ರಸ್ತೆಯಲ್ಲಿ ಎಷ್ಟೇ ಟ್ರಾಫಿಕ್ ಇದ್ರೂ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಸಹ ಟ್ರಾಫಿಕ್ ಜಾಮ್ ಆಗದೆ ಇರಲಿ. ವೀಕೆಂಡ್ ಅನ್ನು ಪೂರ್ತಿಯಾಗಿ ಎಂಜಾಯ್ ಮಾಡಿ, ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ನಗ್ನಗ್ತಾ ಸಮಯ ಕಳೀರಿ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಕಾರ್ಯಕ್ರಮ ಅಂದ್ರೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6 ಗಂಟೆ. ಇದೀಗ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್ ವತಿಯಿಂದ ಪ್ರಾಯೋಜಿತ ಕಾರ್ಯಕ್ರಮ
1: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ, ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ GMAIL.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಿಮಗೆ ಸ್ವಾಗತ. ಬಾಬು ಕೋಡಿ ವೆಂಕಟರಮಣ ಕಾರಂತ ರಂಗಭೂಮಿಯ ಸಂಚಲನ, ರಂಗಕರ್ಮಿಗಳಿಗೆ ಸ್ಫೂರ್ತಿ, ಪ್ರಯೋಗಗಳ ಹರಿಕಾರ, ಚಿಂತಕ, ಕಲಾವಿದ, ಕಥೆಗಾರ, ನಾಟಕಕಾರ, ಸಂಯೋಜಕ, ಪ್ಯಾರಲಲ್ ಸಿನಿಮಾಗಳ ಪ್ರವರ್ತಕ, ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ವಿದ್ಯಾರ್ಥಿಯಾಗಿದ್ದರು, ಆಮೇಲೆ ಅದರ ನಿರ್ದೇಶಕರೂ ಆದರು. ನಾಟಕದಲ್ಲಿ ದಾಸರ ಪದಗಳು, ಇದರ ವಿಶಿಷ್ಟ ಗಾನವನ್ನ ತಂದರು, ಯಕ್ಷಗಾನವನ್ನ ಬಳಸಿದರು. 1974 ಬೆನಕ ನಾಟಕ ತಂಡ ಕಟ್ಟಿದರು. ಭಾರತೀಯ ರಂಗಭೂಮಿಗೆ ಕಾರಂತರ ಕೊಡುಗೆ ಅಪಾರ. ಈ ದಿನ ಕನ್ನಡ ರತ್ನ ಭಂಡಾರದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ.
1: ನನಗೆ ರಂಗಭೂಮಿ ಒಂದು ಸಂಸ್ಕಾರವಾಗಿ ಬೆಳೆದು ಬಂದಿದೆ. 3ನೇ ತರಗತಿಯಲ್ಲಿದ್ದಾಗಲೇ ನಾನು ಪುಟ್ಟಪ್ಪನವರ ನನ್ನ ಗೋಪಾಲ ನಾಟಕದಲ್ಲಿ ಪಾತ್ರ ವಹಿಸಿದ್ದೆ. ಆಮೇಲೆ ಕೂಡ ಸ್ಕೂಲ್ನಲ್ಲಿ ನಾನೇ ಒಂದು ಪ್ರಮುಖ ಪಾತ್ರವನ್ನೆಲ್ಲ ನಾಟಕಗಳು ವಹಿಸ್ಕೊತಿದ್ದೆ. ಆ ಕಾಲದಲ್ಲಿ ಇದು ಸಾಮಾನ್ಯ ವಿಷಯ ಆಗಿತ್ತು. ದಕ್ಷಿಣ ಕನ್ನಡದಲ್ಲಿ ಏನಾದರೂ ಆದ್ರೆ ಇದ್ದಕ್ಕಿದ್ದಾಗ ಹೇಳಿದ್ ಓಡಿ ಹೋಗೋದು ಅಂತ. ಆ ಮನೆ ಬಿಟ್ಟು ಓಡಿ ಹೋಗೋದ್ರಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ನನಗೆ ಆಗ ಕಂಪನಿ ಸಿಗುತ್ತೆ, ಕಂಪನಿ ಕೆಲಸ ಸಿಗುತ್ತೆ, ಕಂಪನಿ ಕೆಲಸ ಮಾಡಬೇಕು ಎಂಬ ಅಷ್ಟು ಇರಲಿಲ್ಲ. ಆದ್ರೆ ನಾಟಕಗಳನ್ನ ಮೊದಲಿಂದ ನೋಡ್ತಿದ್ದೆ. ಅದು ನಾನಿಲ್ಲ, ನನ್ನ ತಂದೆಯವರಿಗೆ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಎಲ್ರಿಗೂ ನಾಟಕದ ಹುಚ್ಚಿತ್ತು. ಅಲ್ಲದೆ ಗುಬ್ಬಿ ಕಂಪನಿ ನಾಟಕಗಳನ್ನು ನಾನು ಮಂಗಳೂರಿಗೆ ಬಂದಾಗ, ಕ್ಯಾಂಪ್ ಬಂದಾಗ, ಅವರ ಕೃಷ್ಣಲೀಲೆ, ಕೃಷ್ಣಗಾರುಡಿ, ಚಲಿತ ದುನಿಯಾ ಈ 3 ನಾಟಕಗಳನ್ನು ನೋಡಿದ್ದೆ. ಆದ್ರೆ ಮೈಸೂರಿಗೆ ನಾನು ಮಂಗಳೂರು ಉಡುಪಿಯಿಂದ ಓಡಿ ಬಂದಾಗ ಅಥವಾ ಮಂಗಳೂರಿಂದ ಓಡಿ ಬಂದಾಗ ನನಗೆ ಇದು ಗುಬ್ಬಿ ಕಂಪನಿ ಇರುತ್ತದೆ ಗೊತ್ತಿರಲಿಲ್ಲ. ಅದು ಬಹುಶಃ ಗುಬ್ಬಿ ಕಂಪನಿ ಇಲ್ದು ಹೋಗಿದ್ರೆ ನಾನು ಹೋಟೆಲ್ಗೆ ಸೇರ್ಕೊಂಡು ಹೋಟೆಲ್ ಮಾಣಿಯಾಗಿರ್ತಿದ್ದೆ ನಾನು. ಬಟ್ ಬಂದ ಕೂಡಲೇ ಇಲ್ಲಿ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಯಾಕಂದ್ರೆ ನನ್ನ ಶಾರೀರ ಚೆನ್ನಾಗಿತ್ತು ಅಂತಂದ್ರು, ನನಗೆ ಶಾರೀರ ಶಬ್ದ ಕೂಡ ಆಗ ಹೊಸ್ತು. ಶಾರೀರ ಚೆನ್ನಾಗಿದ್ರಿಂದಲೇ ನನಗೆ ಬೇಗ ಅಲ್ಲಿ ಕೆಲಸ ಸಿಕ್ತು. ಆಮೇಲೆ ಕೃಷ್ಣಲೀಲೆ ನಾಟಕದಲ್ಲಿ ನನಗೆ ಕೃಷ್ಣನ ಪಾತ್ರವೂ ಸಿಕ್ತು. ಮುಂದೆ ಅಲ್ಲಿ ಭಕ್ತಿ, ಕೆಲವು ಭಕ್ತಿ ಪ್ರಧಾನವಾದ ನಾಟಕಗಳಲ್ಲೂ ವಿಶೇಷವಾಗಿ ಮಾರ್ಕಂಡೆ ಇಂಥ ಪಾತ್ರಗಳು ಸಿಕ್ಕಿದ್ವು. ಮಂಗಳೂರಿನ ಹುಡುಗರು ಅಂದ್ರೆ ಸ್ವಲ್ಪ ಕೆಂಪು ಕೆಂಪು ಇರ್ತಾರೆ ಅಂತ ಹೇಳಿ ಹೆಣ್ಣು ಪಾತ್ರಗಳು ಸಿಕ್ತಿದ್ವು. ನನಗೆ ಬೇಕಾದಷ್ಟು ಹೆಣ್ಣು ಪಾತ್ರಗಳು ಸಿಕ್ಕಿದ್ವು. ಅದ್ರಲ್ಲಿ ವಿಶೇಷವಾಗಿ ಕೃಷ್ಣಲೀಲೆಯಲ್ಲಿ ಪ್ರಥಮ ದೃಷ್ಟಿಯಲ್ಲಿ ದೇವಕಿ ಆಗಿಬಿಟ್ಟು ಕೊನೆ ದೃಷ್ಟಿಯಲ್ಲಿ ಕೃಷ್ಣನಾಗ್ತಿದ್ದ. ಅಂದ್ರೆ ತಾಯಿ ಮಗ ಎರಡು ಪಾತ್ರಗಳನ್ನು ವಹಿಸಿಕೊಂಡ ಅವಕಾಶ. ಒಂದು ನನ್ನ ಜೊತೆಯಲ್ಲಿ ಇದ್ದವರು ರಾಜಕುಮಾರರು, ನಾನು ಕೃಷ್ಣ ಮಾಡುವಾಗ ಬಲರಾಮ ಮಾಡ್ತಿದ್ರು. ಅದಲ್ಲದೆ ಜಿ ವಿ ಅಯ್ಯರು, ಬಾಲಕೃಷ್ಣ, ನರಸಿಂಹರಾಜು ಇಂಥವರು, ರಾಘವೇಂದ್ರಯ್ಯರು, ಶ್ರೀಕಂಠ ಮೂರ್ತಿ, ಮಹಾಬಲ ರಾಯರು ಇಂಥ ತುಂಬಾ ಜನ ಇದ್ರು. ಹೇಗೋ ಅಪ್ಪಿತಪ್ಪಿ ನಾನು ಮೈಸೂರಿಗೆ ಬಂದಾಗ ಅಲ್ಲಿ ಗುಬ್ಬಿ ಕಂಪನಿ ಇತ್ತು. ಗುಬ್ಬಿ ಕಂಪನಿ ಸೇರಿಲ್ಲ 6 ಅಲ್ಲಿ ಇದ್ದೆ. 6 ಆದ್ಮೇಲೆ ಅದು ಏನು ಅನಿಸ್ತು, ಯಾಕಂದ್ರೆ ವಿದ್ಯಾಭ್ಯಾಸ ಬೇಕೇ ಬೇಕು ಅನಿಸಿದಾಗ ನನಗೆ ಹಿಂದಿ ಸುಲಭ ಅನಿಸ್ತು. ಹಾಗೆ ಹಿಂದಿ ಪ್ರಚಾರಕನಾದೆ. ಹಿಂದಿ ಪ್ರಚಾರಕನಾದ್ಮೇಲೆ ಹಿಂದಿಯಲ್ಲಿ ಕೂಡ ಹಿಂದಿ ಪ್ರಚಾರಕನಾದ್ರೆ ಸಾಲದು, ಆ ಭಾಷೆ ಮೇಲೆ ಒಂದು ರೀತಿಯಲ್ಲಿ ಹತೋಟಿ ಬರಬೇಕು ಎಂಬ ದೃಷ್ಟಿಯಿಂದ ನಾನು ಬನಾರಸ್ಗೆ ಹೋದೆ. ಅಲ್ಲಿ 4 ಇದ್ದೆ. ಅಲ್ಲಿ ಹಿಂದಿಯಲ್ಲಿ MA ಮತ್ತು ರಿಸರ್ಚ್ ಮಾಡಿದೆ. ಆದ್ರೆ ಈ ಮಧ್ಯದಲ್ಲಿ ನಾನು ಒಬ್ಬ ವೃತ್ತಿ ರಂಗಭೂಮಿಯಲ್ಲಿ ನಿರತನಾದಂತಹ ವ್ಯಕ್ತಿ ಮತ್ತೆ ಹವ್ಯಾಸಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡೆ. ಇಂತಹ ಏರುಪೇರುಗಳು ತುಂಬಾ ಆಗಿವೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಕಲಿಬೇಕೆಂಬ ಆಸೆಯಿಂದಾಗಿ 1960 3 ಡೆಲ್ಲಿಯಲ್ಲಿ ರಾಷ್ಟ್ರನಾಟ್ಯ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಹೋಗಿದ್ದೆ. ಹಿರಿಯರಲ್ಲಿ ಶಿವಾನಂದರು ಮತ್ತೆ ಇಲ್ಲಿಯ ಭದ್ರಾವತಿಯರೊಬ್ರು ಲೀಲಾವತಿ ಅಂತಿದ್ರು. ಅದಾದ್ಮೇಲೆ ಮತ್ತೆ ರಂಗಭೂಮಿಯಲ್ಲಿ ಅದನ್ನ ಅವಲಂಬಿಸಿಕೊಂಡು ಬದುಕೋದು ಕಷ್ಟ ಅಂತ ತಿಳಿದು ನಾನು ಅಧ್ಯಾಪಕನಾಗಿ ಅಲ್ಲಿಯ ದೆಲ್ಲಿಯ ಸರ್ದಾರ್ ಪಟೇಲ್ ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದೆ. ಆದ್ರೆ ಅಲ್ಲೂ ಕೂಡ ನಾಟಕವನ್ನು ಬಿಡಲಿಲ್ಲ. ಅದಕ್ಕೋಸ್ಕರ ಮಕ್ಕಳು ನಾಟಕಗಳು ತುಂಬಾ ಮಾಡಿಸ್ ಅಲ್ಲಿ ಒಂದು ರೆಪರ್ಟರಿ ಆಗ್ತಾನೆ ನನ್ನ ಸಮಯದಲ್ಲಿ ಪ್ರಾರಂಭವಾಯಿತು. ಅದನ್ನ ನನ್ನ ಹಿಂದಿನ ಡೈರೆಕ್ಟರ್ ಆದ ಅಲ್ಕಾಜಿಯವರು ರೂಪರೇಷೆಗಳನ್ನು ಹಾಕಿದ್ರು. ಆದ್ರೆ ಅದನ್ನು ಎಕ್ಸಿಕ್ಯೂಟಿವ್ ಮಾಡೋ ಒಂದು ಅವಕಾಶ ಸೌಭಾಗ್ಯ ನನಗೆ ಸಿಕ್ತು. ಅದಾದ್ಮೇಲೆ 4 ಆದ್ಮೇಲೆ ಎಲ್ಲಿ ನಾಟಕ ಥಿಯೇಟರ್ ಇದೆಯೋ ಅಲ್ಲಿ ಕೆಲಸ ಮಾಡೋದು ದೊಡ್ಡ ಕೆಲಸ ಅಲ್ಲ. ಎಲ್ಲಿ ಇಲ್ಲೋ ಅಲ್ಲಿ ಕೆಲಸ ಮಾಡಬೇಕು ಅಂತ ಅವಕಾಶ ಸಿಕ್ಕಿದಾಗ ಅದು ನನಗೆ ಭೂಪಾಲ ಅನುವು ಮಾಡಿಕೊಟ್ಟು. ಭೂಪಾಲದಲ್ಲಿ ಭಾರತ ಭವನ, ಅಲ್ಲಿ 4 ವಿಭಾಗಗಳಿವೆ. ಒಂದು ಚಿತ್ರಕಲೆ, ಇನ್ನೊಂದು ವಾಗರ್ಥ ಅಂದರೆ ಕವಿತೆ, 3 ಸಂಗೀತ, 4 ರಂಗಭೂಮಿ. ಅಲ್ಲಿ ರಂಗಭೂಮಿಯಲ್ಲಿ ಒಂದು ಈಗಲೇ 5 ಮುಗಿತಾ ಬಂತು. ಆ 5 ನಾನು ಇದನ್ನು ಒತ್ತಿಯಾಗಿ ಹೇಳ್ತೀನಿ ಅಂತಂದ್ರೆ, ಯಾವಾಗಲೂ ಎಲ್ಲಿ ಯಾವುದೇ ಜಾಗದಲ್ಲಿ 5 ಹೆಚ್ಚಿರಬಾರ್ದು ಎಂಬ ಒಂದು ಬಂಧನೆಗೆ ನನ್ನನ್ನು ನಾನೇ ಒಳಪಡಿಸಿಕೊಂಡಿದ್ದೆ. ಮಕ್ಕಳನಾಟ ಜೊತೆಯಲ್ಲೇನೆ ನಮ್ಮ ರಾಷ್ಟ್ರನಾಟ್ಯ ವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ದಿಶಾಂತರ ಅಂತ ಒಂದು ಗ್ರೂಪ್ ಮಾಡಿದ್ರು. ಅದಲ್ಲಾದ್ಮೇಲೆ ಮತ್ತೆ ನಾನು ಫಿಲ್ಮ್ ಮಾಡಬೇಕು ಅಂತ ಹೇಳಿ ಈ ಕಡೆ ಕರ್ನಾಟಕ ಕಡೆ ಬಂದೆ. ಆದರೆ ಇಲ್ಲಿ ಬೇಗ ಫಿಲ್ಮ್ ಶುರುವಾಗಲಿಲ್ಲ. ಅದೇ ವಂಶವೃಕ್ಷ ಮಾಡಬೇಕಾಗಿತ್ತು. ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ತಡವೇ ಆಯಿತು ಅಂತ ಹೇಳ್ಬೋದು. ಆಗ ತರಾತುರಿಯಲ್ಲಿ ತುಂಬ ನಾಟಕಗಳನ್ನು ಇಲ್ಲಿ ಮಾಡಬೇಕಾಗಿ ಬಂತು. ಅದಾದ್ಮೇಲೆ ಚಿತ್ರಗಳನ್ನೆಲ್ಲ ಮಾಡಿ ಚಿತ್ರದ ಜೊತೆಯಲ್ಲಿ ನಾಟಕನೂ ಎರಡನ್ನು ಹೊಂದಿಸ್ಕೊಂಡು ಕೆಲಸ ಮಾಡ್ತಿದ್ದಾಗ ಮತ್ತೆ ರಾಷ್ಟ್ರನಾಟ್ಯ ವಿದ್ಯಾಲಯಕ್ಕೆ ಹೋಗೋ ಸಂದರ್ಭ ಬಂತು. ಆಗ ನಾನು ವಿದ್ಯಾರ್ಥಿಯಾಗಿ ಅಲ್ಲ,

0: ಅಲ್ಲಿ ನಿರ್ದೇಶಕನಾಗಿ. ಆದ್ರೆ ನನಗೆ ಅನಿಸುತ್ತೆ ನಾಲ್ಕೂವರೆ ವರ್ಷ ಇದ್ದೆ ಆ ನಿರ್ದೇಶಕನಾಗಿದ್ದಾಗ ಬಹುಶಃ ವಿದ್ಯಾರ್ಥಿಗಳಿಂದ ನಾನೇ ಹೆಚ್ಚು ಕಲಿತೆ ಏನೋ ಅಂತ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಮುಕ್ತ ವ್ಯಾಪಾರ ಸಂಧಿಭಿಃ ದೇಶಸ್ಯ ಯುವಕೇಭ್ಯಃ ನೂತನಾವಸರಾಣಾಂ ದ್ವಾರಾಣಿ ಉದ್ಘಾಟ್ಯಂತೆ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಖ್ಯಾತವಾನ್. ವಿಂಶತಿತಮೇ ರೋಜ್ಗಾರ್ ಮೇಳಾ ಸಮಾರೋಹೇ ಏಕಪಂಚಾಶತ್ ಸಹಸ್ರಾಧಿಕೇಭ್ಯಃ ನವ ನಿಯುಕ್ತೇಭ್ಯಃ ನಿಯುಕ್ತಿ ಪತ್ರಾಣಿ ಚಾಸೌ ಪ್ರಾದಾತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯಗಾದೀತ್ ಯತ್ ಭಾರತೆ ಪ್ರತಿವ್ಯಕ್ತಿ ಕಾರ್ಬನ್ ಉತ್ಸರ್ಜನಸ್ಯ ಪರಿಮಾಣಂ ವೈಶ್ವಿಕ ಮಧ್ಯಮಾನಸ್ಯ ಅರ್ಧಾದಪಿ ನ್ಯೂನಂ ವರ್ತತೆ. ಅಥ ಜಿ ವಿಂಶತಿ ದೇಶೇಷು ಕೋಪ್ ಏಕವಿಂಶತಿಃ ಸಂಕಲ್ಪಾನ್ ಸಮಯಾತ್ ಪೂರ್ವಮೇವ ಸಂಪಾದ್ಯ ಭಾರತೇನ ಅಧಿಗತಂ ಅದ್ವಿತೀಯಂ ಸಾಫಲ್ಯಂ. ದೀನದಯಾಲ್ ಉಪಾಧ್ಯಾಯ ಗ್ರಾಮೀಣ ಕೌಶಲ ಯೋಜನಾ 2.0 ಇತ್ಯಸ್ಯಾಂತರ್ಗತಂ ದೇಶಸ್ಯ ಬಹುಸಂಖ್ಯೇಷು ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ 34,000 ಗ್ರಾಮೀಣ ಯುವಕಾನಾಂ ಪ್ರಶಿಕ್ಷಣಂ ವಿಧಾಸ್ಯತೆ ಸರ್ವಕಾರೇಣ. ಜಲಾಪ್ಲಾವನ ವಿಭೀಷಿಕಾತಃ ಸಾಹಾಯ್ಯ ಪ್ರಾಪ್ತಯೇ ಪ್ರಯತಮಾನಾಯ ನೇಪಾಲಾಯ ಭಾರತೇನ 11 ಟನ್ ಪರಿಮಿತ ನೂತನ ಸಾಹಾಯ್ಯ ಸಾಮಗ್ರಿ ಪ್ರೇಷಿತ. ಅಪಿ ಚ ಜಾಪಾನ್ ದೇಶೆ ಅದ್ಯ ವಿಂಶತಿತಮಸ್ಯ ಏಷಿಯಾಯಿ ಕ್ರೀಡಾ ಮಹೋತ್ಸವಸ್ಯ ಔಪಚಾರಿಕ ಸಮಾರಂಭೋ ಜಾತಃ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಪರಾಹ್ನೆ ದೃಶ್ಯ ಶ್ರವ್ಯ ಮಾಧ್ಯಮೇನ ಸಮಾಯೋಜಿತೆ ವಿಂಶತಿತಮೇ ರೋಜ್ಗಾರ್ ಮೇಳಾ ಸಮಾರೋಹೆ ವಿಭಿನ್ನೇಷು ಸರ್ವಕಾರೀಯ ಸಂಸ್ಥಾನೇಷು ಏಕಪಂಚಾಶತ್ ಸಹಸ್ರಾಧಿಕೇಭ್ಯಃ ನವ ನಿಯುಕ್ತ ಯುವಕೇಭ್ಯಃ ನಿಯುಕ್ತಿ ಪತ್ರಾಣಿ ವಿತರಿತವಾನ್. ಅತ್ರಾವಸರೆ ಸಂಬೋಧಯನ್ ಶ್ರೀಮೋದಿ ಅವೋಚತ್ ಯತ್ ವಿಗತೇಷು ವರ್ಷೇಷು ಕೇಂದ್ರ ಸರ್ವಕಾರೇಣ ಆಗಾಮಿ ಭವಿಷ್ಯಸ್ಯ ಸಜ್ಜತಾಯೈ ಯುವಕಾನಾಂ ಕೌಶಲ ಸಂವರ್ಧನೆ ತೇಭ್ಯಃ ನೂತನಾವಸರಾಣಾಂ ಪ್ರದಾನೆ ಚ ನಿರಂತರಂ ಧ್ಯಾನಂ ಕೇಂದ್ರಿತಂ.
1: ಆಜ್ ದೇಶ್ ಕೆ 51,000 ಸೆ ಅಧಿಕ ಯುವಾಓಂ ಕೋ ಸರ್ಕಾರಿ ಸೇವಾ ಕೆ ಲಿಯೆ ನಿಯುಕ್ತಿ ಪತ್ರ ಮಿಲ್ ರಹೆ ಹೈ. ಮೇ ಆಪ್ ಸಭೀ ಯುವಾ ಸಾಥಿಯೋ ಕೋ ಔರ್ ಆಪ್ಕೆ ಪರಿವಾರ ಜನೋ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ. ಆಜ್ ಆಪ್ ಸಭೀ ಏಕ್ ಐಸೆ ಸಮಯ ಮೇ ಭಾರತ ಸರ್ಕಾರ ಸೆ ಜುಡೆ ಹೈ ಜಬ್ ದೇಶ್ ಏಕ್ ಬಹುತ್ ಬಡೆ ಲಕ್ಷ್ಯ ಕಿ ಔರ್ ಆಗೇ ಬಢ್ ರಹಾ ಹೈ ಔರ್ ಯೇ ಲಕ್ಷ್ಯ ಹೈ 2047 ತಕ್ ವಿಕಸಿತ ಭಾರತ ಬನಾನೆ ಕಾ.
0: ಪ್ರಧಾನಮಂತ್ರಿ ಮೋದಿ ನ್ಯರೂಪಯತ್ ಯತ್ ಸರ್ವಕಾರಃ ಅಪ್ರಶಾಸಕೀಯ ಕ್ಷೇತ್ರೇಪಿ ಉದ್ಯೋಗಾವಸರಾಣಾಂ ದ್ರುತಗತ್ಯಾ ವಿಸ್ತಾರಾಯ ಕಟಿಬದ್ಧತಯಾ ಕಾರ್ಯಂ ಕರೋತಿ. ಅನೇನೈವ ಉದ್ದೇಶೇನ ಪ್ರಾಯಃ 1,00,000 ಕೋಟಿ ರೂಪ್ಯಕಾಣಾಂ ವ್ಯಯಸಾಧ್ಯ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನಾ ಪ್ರಾರಬ್ಧ. ಅಸ್ಯಾಃ ಯೋಜನಾಯಾಃ ಮಾಧ್ಯಮೇನ ಪ್ರಾಯಃ 2 ಕೋಟಿ ಪರಿಮಿತಾಃ ಯುವಾನಃ ಪ್ರಥಮತಯಾ ಕಾರ್ಯಬಲೆ ಪ್ರವೇಷ್ಟುಂ ಸಮರ್ಥಾಃ ಭವಿಷ್ಯಂತೀತಿ ಆಶಾಸ್ಯತೆ. ಪ್ರಧಾನಮಂತ್ರಿಣಾ ಸಬಲಂ ಪ್ರತಿಪಾದಿತಂ ಯತ್ ಭಾರತೇನ ವಿಗತೇಷು ಕತಿಪಯೇಷು ವರ್ಷೇಷು ಪ್ರಾಯಃ 40 ದೇಶೈಃ ಸಹ ಮುಕ್ತ ವ್ಯಾಪಾರ ಸಂಧಿಃ ಹಸ್ತಾಕ್ಷರಿತಃ ಯೇನ ದೇಶಸ್ಯ ಯುವಕೇಭ್ಯಃ ಅವಸರಾಣಾಂ ನೂತನಾನಿ ದ್ವಾರಾಣಿ ಉದ್ಘಾಟಿತಾನಿ ಸಂತಿ. ಸಹ ಅವೋಚತ್ ಯತ್ ಏತಾದೃಶಃ ವ್ಯಾಪಾರ ಸಂಧಯಃ ದೇಶಸ್ಯ ಉದ್ಯಮಿಭ್ಯಃ ನೂತನ ಸಹಭಾಗಿತಾನಾಂ ವಿಪಣೀನಾಂ ಚ ಮಾರ್ಗಂ ಪ್ರಶಸ್ತಂ ಕುರುವಂತಿ. ಯುವಕಾನಾಂ ಕೃತೆ ಚ ಆಜೀವಿಕಾಯಾಃ ನೂತನ ಸಂಭಾವನಾಃ ಸೃಜಂತಿ. ಶ್ರೀಮೋದಿನಾ ಉಲ್ಲಿಖಿತಂ ಯತ್ ಭಾರತಮದ್ಯ ವಿಶ್ವಸ್ಯ ತೃತೀಯಂ ವಿಶಾಲತಮಂ ಸ್ಟಾರ್ಟ್ಅಪ್ ಪಾರಿಸ್ಥಿತಿಕೀ ತಂತ್ರಂ ಸಂಜಾತಂ.
1: ಭಾರತ ಆ ದುನಿಯಾ ಕಾ ತೀಸರಾ ಸಬ್ಸೆ ಬಡಾ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಹೈ ಔರ್ ಭಾರತ ಕಿ ಸ್ಟಾರ್ಟ್ಅಪ್ ಸ್ಟೋರಿ ಅಬ್ ಕೇವಲ ಬಡೆ ಶಹರೋ ಕಿ ಕಹಾನಿ ನಹೀ ಹೈ. ಆಜ್ ಕರೀಬ್ ಆಧೆ ರೆಕಗ್ನೈಜ್ ಸ್ಟಾರ್ಟ್ಅಪ್ ಟಿಯರ್ 2 ಔರ್ ಟಿಯರ್ 3 ಶಹರೋ ಮೇ ಹೈ. ಯಾನಿ ಆಜ್ ಗಾಂವ್ ಕಸ್ಬೆ ಔರ್ ಛೋಟೆ ಶಹರ್ ಕಾ ಯುವಾ ಭೀ ಭಾರತ ಕಿ ನಯಿ ಇಕಾನಮಿ ಮೇ ಅಪ್ನಿ ಭೂಮಿಕಾ ಬಡಿ ಬನಾ ರಹಾ ಹೈ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಭಾರತೆ ಪ್ರತಿವ್ಯಕ್ತಿ ಕಾರ್ಬನ್ ಉತ್ಸರ್ಜನಸ್ಯ ಪ್ರಮಾಣಂ ಜಾಗತಿಕ ಮಧ್ಯಮಾನಸ್ಯ ಅರ್ಧಾದಪಿ ನ್ಯೂನಂ ವರ್ತತೆ. ಅದ್ಯ ನವದಿಲ್ಯಾಂ ಪರ್ಯಾವರಣಸ್ಯ ಜಲವಾಯು ಗತಿಶೀಲತಾಯಾಶ್ಚ ಭವಿಷ್ಯಂ ಇತ್ಯಾಖ್ಯಸ್ಯ ಅಂತಾರಾಷ್ಟ್ರೀಯ ಸಮ್ಮೇಳನಸ್ಯ ಉದ್ಘಾಟನಂ ಕುರುವನ್ ಶ್ರೀಮೋದಿ

ನ್ಯರೂಪಯತ್ ಯತ್ ವಿಕಾಸಶೀಲ ದೇಶಾಃ ಪ್ರಾಯೇಣ ಅಕಾರಣಮೇವ ಕಾರ್ಬನ್ ಉತ್ಸರ್ಜನಾರ್ಥಂ ಅನುಚಿತ ರೂಪೇಣ ದೋಷಿಣಃ ಘೋಷಿತಾಃ. ಪ್ರಧಾನಮಂತ್ರಿಣಾ ವಿಶೇಷತಯಾ ಪ್ರತಿಪಾದಿತಂ ಯತ್ ಜಿ20 ಸಮೂಹೆ ಭಾರತಂ ಏಕಾಕಿ ತಾದೃಶಂ ರಾಷ್ಟ್ರಮಸ್ತಿ ಯೇನ ಪ್ಯಾರಿಸ್ ನಗರೆ ಸಂಜಾತೆ ಕೋಪ್ 21 ಶಿಖರೋತ್ಸವೇ ಕೃತಾಃ ಸಂಕಲ್ಪಾಃ ನಿರ್ಧಾರಿತ ಸಮಯಾತ್ ಪೂರ್ವಮೇವ ಸಾಫಲ್ಯೇನ ಪೂರಿತಾಃ. ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಾಲಯೇನ ಆಗಾಮಿ ಮಾಸತಃ ದೇಶಸ್ಯ ಬಹುಸಂಖ್ಯೇಷು ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ ದೀನದಯಾಲ್ ಉಪಾಧ್ಯಾಯ ಗ್ರಾಮೀಣ ಕೌಶಲ ಯೋಜನಾ 2.0 ಅಂತರ್ಗತಂ ಪ್ರಾಯಃ 34,000 ಪರಿಮಿತಾನಾಂ ಗ್ರಾಮೀಣ ಯುವಕಾನಾಂ ಕೌಶಲ ಪ್ರಶಿಕ್ಷಣಂ ಸಮಾರಪ್ಸ್ಯತೆ. ಪ್ರಶಿಕ್ಷಣ ವರ್ಗಾಣಾಂ ಪ್ರಾರಂಭಾರ್ಥಂ ಸಜ್ಜತಾನಾಂ ಸಮೀಕ್ಷಾ ಪ್ರಥಮಚರಣೆ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಪಶ್ಚಿಮ ಬಂಗಾಳ ಹಿಮಾಚಲ ಪ್ರದೇಶ ತಮಿಳುನಾಡು ಪ್ರಭೃತಿಭಿಃ 14 ರಾಜ್ಯೈಃ ಕೇಂದ್ರಶಾಸಿತ ಪ್ರದೇಶೈಶ್ಚ ಸಹ ವಿಹಿತ. ಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಆಗಾಮಿ ವರ್ಷಸ್ಯ ಡಿಸೆಂಬರ್ ಮಾಸಸ್ಯ 31 ದಿನಾಂಕಂ ಯಾವತ್ 57,000+ ಪರಿಮಿತಾಃ ಗ್ರಾಮೀಣ ಯುವಾನಃ ಅಸ್ಯಾಂ ಯೋಜನಾಯಾಂ ಪ್ರಶಿಕ್ಷ್ಯಂತೆ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷ್ಯತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಭಾರತೇನ ಅದ್ಯ ನೇಪಾಲದೇಶಾಯ 11 ಟನ್ ಪರಿಮಿತಾ ನೂತನಾ ಸಾಹಾಯ್ಯ ಸಾಮಗ್ರಿ ಪ್ರೇಷಿತಾ. ಅಸ್ಯಾಂ ಸಾಹಾಯ್ಯ ಸಾಮಗ್ರ್ಯಾಂ ಔಷಧಾನಿ ವಿಧಿವೈದ್ಯಕ ಸಾಮಗ್ರ್ಯಃ ಶಿಬಿರಾಣಿ ಸ್ವಚ್ಛತಾ ಪೇಟಿಕಾಃ ಶಯನಸ್ಯೂತಾಃ ಅಥ ಚ ಅನ್ಯಾನಿ ಅತ್ಯಾವಶ್ಯಕ ವಸ್ತೂನಿ ಸಮಾವಿಷ್ಟಾನಿ ಸಂತಿ. ವಿದೇಶ ಮಂತ್ರಾಲಯೇನ ವಿಜ್ಞಾಪಿತಂ ಯತ್ ಇಯಂ ಸಾಹಾಯ್ಯ ಸಾಮಗ್ರಿ ನೇಪಾಲೀಯ ಪಕ್ಷಾಯ ವಿಧಿವತ್ ಸಮರ್ಪಿತಾ. ನೇಪಾಲಸ್ಯ ಪುನರುತ್ಥಾನ ಪ್ರಯಾಸಾನಾಂ ಸಹಾಯಾರ್ಥಂ ಸಹಾಯ ಸಾಮಗ್ರಿ ವಾಹಕಂ ಭಾರತೀಯ ವಾಯುಸೇನಾಯಾಃ ಇದಂ ನವಮಂ ವಿಮಾನಮಾಸೀತ್. ಸಾಮಾಜಿಕ ಸಂಚಾರ ಪಟಲೆ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅವೋಚತ್ ಯತ್ ನೇಪಾಲಸ್ಯ ಪುನರ್ನಿರ್ಮಾಣ ಪ್ರಕ್ರಿಯಾಂ ಪ್ರತಿ ಭಾರತಸ್ಯ ದೃಢ ಸಹಯೋಗಃ ಅವಿಚ್ಛಿನ್ನ ರೂಪೇಣ ಅನುವರ್ತಿಷ್ಯತೆ. ಅವಧೇಯಂ ವರ್ತತೆ ಯತ್ ಗತೆ ಮಾಸೆ ನೇಪಾಲೆ ಪ್ರವೃತ್ತಾಭಿಃ ವಿನಾಶಕಾರಿ ಜಲಾಪ್ಲಾವನ ವಿಭೀಷಿಕಾಭಿಃ ಜನಜೀವನಂ ಸಂಪತ್ತಯಶ್ಚ ಗಭೀರತಯಾ ಬಾಧಿತಾಃ ಆಸನ್. ನೇಪಾಲದೇಶಸ್ಯ ವಿತ್ತಮಂತ್ರಿ ಡಾಕ್ಟರ್ ಸ್ವರ್ಣಿಮ ವಾಗ್ಲೇವರ್ಯಃ ಅವದತ್ ಯತ್ ಭಾರತ ನೇಪಾಲಯೋಃ ಮಧ್ಯೆ ಪೂರ್ವಮೇವ ವಿದ್ಯಮಾನಾನಾಂ ಸುದೃಢಾನಾಂ ಸಂಬಂಧಾನಾಂ ಆಧಾರೇಣ ಸ್ವಸಹಭಾಗಿತ್ವಸ್ಯ ನವೀಕರಣಸ್ಯ ಅವಸರಃ ಅಸ್ತಿ. ಅದ್ಯ ನವದಿಲ್ಲ್ಯಾಂ ವಿಕಾಸಶೀಲ ದೇಶಾನಾಂ ಕೃತೆ ಅನುಸಂಧಾನ ಸೂಚನಾ ಪ್ರಣಾಳ್ಯಾಂ ಆಯೋಜಿತೆ ಉದಯೋನ್ಮುಖ ವೈಶ್ವಿಕ ವ್ಯವಸ್ಥಾಯಾಂ ಭಾರತ ನೇಪಾಲ ಸಂಬಂಧಾನಾಂ ಪುನರ್ಕಲ್ಪನಾ ಇತ್ಯಸ್ಮಿನ್ ವಿಷಯೆ ಅಂತಾರಾಷ್ಟ್ರೀಯ ಚರ್ಚಾ ಸತ್ರಂ ಸಂಬೋಧಯನ್ ಡಾಕ್ಟರ್ ವಾಗ್ಲೇವರ್ಯಃ ಸಂಪರ್ಕಂ ಆರ್ಥಿಕ ಸಹಯೋಗಂ ಚ ದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಆಕಾಶವಾಣ್ಯಾ ಸಹ ವಿಶೇಷತಯಾ ಸಂಭಾಷಯತ ನೇಪಾಲಸ್ಯ ವಿತ್ತಮಂತ್ರಿಣಾ ಋತುದಶಾ ಸಂಕಟಂ ನ್ಯೂನೀಕರ್ತುಂ ಪೂರ್ವಸೂಚನಾ ಪ್ರಣಾಳಿಂ ಸ್ಥಿತಿಸ್ಥಾಪಕ ಸಂರಚನಾಂ ಚ ಸಮೇತ್ಯ ಆಪತ್ಕಾಲ ಪೂರ್ವನಿವೇಶಸ್ಯ ವಿಷಯೆ ಅಪಿ ಅವಧಾನಂ ದತ್ತಂ. ಊರ್ಜಾ ಸಹಕಾರಸ್ಯ ಸೀಮಾಪಾರ ವಿದ್ಯುತ್ ವ್ಯಾಪಾರಸ್ಯ ಚ ವಿಷಯ ಡಾಕ್ಟರ್ ವಾಗ್ಲೇವರ್ಯಃ ಭಾರತೀಯ ನಿವೇಶೈಃ ಸಮರ್ಥಿತಾಃ ವರ್ತಮಾನ ಸಂಯುಕ್ತ ಪರಿಯೋಜನಾಃ ಅಧೋರೇಖಿತವಾನ್. ಅದ್ಯ ಕಾಲಿಂಪುಂಗ ಪರ್ವತಮಂಡಲಾತ್ ಪಶ್ಚಿಮ ಬಂಗಾಳ ಆರಕ್ಷಕೈಃ ಏಕಃ ಅವೈಧಃ ಅಫ್ಘಾನಿ ಜನಃ ನಿಗೃಹೀತಃ. ಗುಪ್ತಸೂಚನಾನುಸಾರಂ ಕಾರ್ಯಂ ಕುರುವಂತಃ ಆರಕ್ಷಕಾಃ 28 ಸೈಯದ್ ಬಿಲಾಲ್ ಖಾನ್ ಇತ್ಯೇತಂ ಗೃಹೀತವಂತಃ ಇತಿ ಆರಕ್ಷಕಾಃ ಅವದನ್. ಆರಕ್ಷಕಾಧಿಕಾರಿಣಃ ಉಕ್ತವಂತಃ ಯತ್ ಬಿಲಾಲ್ ಖಾನ್ ಇತ್ಯಸೌ ಸಂಪ್ರತಿ ಕಲಿಂಪೋಂಗ ನಗರೆ ವಿಗತ ಕತಿಪಯೇಷು ಮಾಸೇಷು ಭಾಟಕತ್ವೇನ ಅವೈಧರೂಪೇಣ ನಿವಸತಿ ಸ್ಮ. ತಸ್ಯ ನಿಗಡನಾನಂತರಂ ತೇನ ಉಕ್ತಂ ಯತ್ ಸಃ ಅಫ್ಘಾನಿಸ್ತಾನ ದೇಶೀಯಃ ಅಸ್ತಿ ಅಪಿ ಚ ಭಾರತೆ ಅವೈಧರೂಪೇಣ ನಿವಾಸಂ ಕುರುವನ್ನಾಸೀತ್. ಜಾಪಾನ್ ದೇಶಸ್ಯ ಮಿಜುಹೊ ಪಾರ್ಕ್ ಎಥ್ಲೆಟಿಕ್ಸ್ ಕ್ರೀಡಾಂಗಣೆ ಅದ್ಯ 20ತಮಸ್ಯ ಏಷ್ಯಾಯಿ ಕ್ರೀಡಾ ಮಹೋತ್ಸವಸ್ಯ ಔಪಚಾರಿಕ ಸಮಾರಂಭೋ ಜಾತಃ. ಸಮ್ರಾಜಾ ನಾರುಹಿತೋ ಮಹಾಭಾಗೇನ ಕ್ರೀಡಾ ಮಹೋತ್ಸವಸ್ಯ ಉದ್ಘಾಟನಂ ಅತ್ರಾವಸರೆ ಸಮುದ್ಘೋಷಿತಂ ಇತಿ ವಾರ್ತಾಃ.

ಮನಸ್ಸಿಗೆ ನೋವಾದಾಗ, ಸುತ್ತಲೂ ಕತ್ತಲೆ ಆವರಿಸಿದಾಗ ನಾವು ಕೇಳಬಯಸುವಂತ ಮಾತುಗಳು ಯಾರದೂ ದೊಡ್ಡ ಉಪದೇಶಗಳಲ್ಲ. ಬದಲಿಗೆ ನಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳುವ ಸಾಂತ್ವನದ ಎರಡು ನುಡಿಗಳಷ್ಟೇ. ನಮ್ಮ ಮನಸ್ಸಿನ ಭಾರವನ್ನ ಕೊಂಚ ಹಗುರವಾಗಿಸಲು, ನಮ್ಮನ್ನು ನಾವೇ ಸಮಾಧಾನ ಪಡಿಸಿಕೊಳ್ಳಲು ಕೆಲವು ಆತ್ಮೀಯ ಮಾತುಗಳನ್ನ ನಾವೇ ಆಡಿಕೊಂಡರೆ ಹೇಗೆ? ಅಂತಹ ಮಾತುಗಳು ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ.

ಇದು ಕೇವಲ ಕೆಟ್ಟ ಸಮಯವಷ್ಟೇ, ಕೆಟ್ಟ ಜೀವನವಲ್ಲ. ಈಗ ಅನುಭವಿಸುತ್ತಿರುವ ನೋವು ಶಾಶ್ವತವಲ್ಲ. ರಾತ್ರಿಯ ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಬೆಳಗಿನ ಸೂರ್ಯ ಹುಟ್ಟೋದು ಹೇಗೆ ಖಚಿತವೋ ಹಾಗೆಯೇ ನಮ್ಮ ಜೀವನದ ಈ ಕಷ್ಟದ ದಿನಗಳು ಕರಗಿ ಹೋಗುತ್ತವೆ ಅನ್ನೋ ಮಾತನ್ನ ನಮಗೆ ನಾವೇ ಹೇಳ್ಕೊಳ್ಬೇಕು.

ಇನ್ನು ಮನಸ್ಸಿಗೆ ನೋವಾಗಿದೆ ಅಂತ ಅಳುತ್ತಾ ಕೂರುವ ಬಹಳಷ್ಟು ಜನ ನಮ್ಮ ನಡುವೆ ಇದ್ದಾರೆ. ಅವರು ತಮ್ಮ ಮನಸ್ಸಿನಲ್ಲಿ ಹೀಗಂದುಕೊಳ್ಳಲಿ, ಅಳುವುದು ದೌರ್ಬಲ್ಯವಲ್ಲ ಎಂದು. ಮನಸ್ಸಿಗೆ ಅತಿಯಾಗಿ ನೋವಾದಾಗ ಕಣ್ಣೀರು ಹಾಕೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಕಣ್ಣೀರು ಮನಸ್ಸಿನ ಭಾರವನ್ನ ಇಳಿಸುವ ಪ್ರಕೃತಿಯ ಒಂದು ಮಾರ್ಗ. ಅತ್ತು ಬಿಡಿ, ಮನಸ್ಸನ್ನ ಹಗುರವಾಗಿಸಿಕೊಳ್ಳಿ, ಹಾಗಂತ ಕಣ್ಣೀರಿನಲ್ಲೇ ಮುಳುಗಿ ಹೋಗಬೇಡಿ. ಗೊತ್ತಿರಲಿ, ಎಲ್ಲವನ್ನೂ ನಿಯಂತ್ರಿಸಲು ನಮ್ಮಿಂದ ಖಂಡಿತ ಸಾಧ್ಯವಿಲ್ಲ. ಕೆಲವು ಪರಿಸ್ಥಿತಿಗಳು, ಕೆಲವು ಮನುಷ್ಯರ ನಡವಳಿಕೆಗಳು ನಮ್ಮ ಕೈಯಲ್ಲಿರೋದಿಲ್ಲ. ನಮ್ಮ ಕೈಯಲ್ಲಿಲ್ಲದ ವಿಷಯಗಳ ಬಗ್ಗೆ ಯೋಚಿಸಿ ಮನಸ್ಸನ್ನ ಹದಗೆಡಿಸಿಕೊಳ್ಳೋದನ್ನ ನಿಲ್ಲಿಸಬೇಕು. ಆಗದ ವಿಷಯ

ನಮ್ಮ ಬೆಲೆ ಯಾರಿಗೂ ಗೊತ್ತಾಗಲಿಲ್ಲ ಅಂದಾಕ್ಷಣ ನಮ್ಮ ಯೋಗ್ಯತೆ ಕಡಿಮೆಯಾಗೋದಿಲ್ಲ. ಯಾರೋ ನಮ್ಮನ್ನ ಕಡೆಗಣಿಸಿದ್ರು, ಯಾರದ್ದೋ ಮಾತು ನಮ್ಮ ಮನಸ್ಸನ್ನ ಮುರಿತು ಅಂತ ಹೇಳಿದ್ರೆ ತಪ್ಪು, ನಮ್ಮದಲ್ಲ. ಯಾವುದು ನಿಜವಾದ ರತ್ನ ಅಂತ ಗುರುತಿಸೋದಕ್ಕೆ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅಲ್ವೇ? ನಮ್ಮನ್ನು ನಾವು ಪ್ರೀತಿಸಿಕೊಂಡ್ರೆ ನಮ್ಮ ಯೋಗ್ಯತೆ, ನಮ್ಮ ಬೆಲೆ ದುಪ್ಪಟ್ಟಾಗತ್ತೆ. ನೆನಪಿರಲಿ, ಕಾಲ ಎಲ್ಲದಕ್ಕೂ ಮದ್ದು. ಇವತ್ತು ಬೆಟ್ಟದಂತೆ ಕಾಣುವಂತ ನೋವು ಕಾಲ ಉರುಳಿದಂತೆ ತುಂಬಾ ಸಣ್ಣದಾಗಿ ಕಾಣೋದಕ್ಕೆ ಆರಂಭವಾಗುತ್ತೆ. ಸಮಯಕ್ಕೆ ಎಲ್ಲವನ್ನ ಗುಣಪಡಿಸುವ ಶಕ್ತಿ ಇದೆ. ಅದಕ್ಕೆ ಸ್ವಲ್ಪ ಸಮಯ ಕೊಡಿ ಅಷ್ಟೆ, ಕಾಲ ಮನಸ್ಸಿನ ನೋವನ್ನ ತಿಳಿಯಾಕ್ಸತ್ತೆ. ಇದಕ್ಕೆಲ್ಲ ಮೂಲ ಮದ್ದು ನಮ್ಮ ಮನಸ್ಸಿನ ಮಾತನ್ನು ಆಲಿಸುವುದು. ಇದಾಗಿತ್ತು ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜಿ ರಮ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ. ದೇಶಾದ್ಯಂತ ರೋಜ್ಗಾರ್ ಮೇಳ, ರಾಜ್ಯದ ವಿವಿಧೆಡೆ ಕೇಂದ್ರ ಸಚಿವರಿಂದ ನೇಮಕಾತಿ ಪತ್ರ ವಿತರಣೆ. ಯುವಜನತೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಹಾಲಿನ ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ,

0: ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ 3 ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟ್ರಪತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರವಾಗಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲೆನಾಡಿನ ಪ್ರವಾಸೋದ್ಯಮಕ್ಕೆ ವಿಶೇಷ ಪ್ಯಾಕೇಜ್ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯ ಕುರಿತು 3 ದಿನಗಳ ವಿಶೇಷ ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದ ಹಿತದೃಷ್ಟಿಯಿಂದ ದೆಹಲಿಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿದ್ದರೂ ಕೇಂದ್ರ ಸರ್ಕಾರ 7ನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸುವ ಮೂಲಕ ಮಲೆನಾಡಿನ ಜನರನ್ನು ಮತ್ತೆ ಬೀದಿಗೆ ತರುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ 45 ಸ್ಥಳಗಳಲ್ಲಿ ಇಂದು ಆಯೋಜಿಸಲಾಗಿದ್ದ 20ನೇ ರೋಜ್ಗಾರ್ ಮೇಳವನ್ನು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ 156 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ಹಸ್ತಾಂತರಿಸಿದರು. ಇನ್ನೊಂದೆಡೆ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನ ಆಯ್ಕರ್ ಭವನದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಉದ್ಯೋಗ ಎನ್ನುವುದು ಕೇವಲ ಉದ್ಯೋಗವಲ್ಲ, ದೇಶದ ಜನರ ಸೇವೆ ಮಾಡುವ ಅವಕಾಶವಾಗಿದೆ. ಉತ್ತಮ ಆಡಳಿತ ನೀಡುವಲ್ಲಿ ಪ್ರತಿಯೊಬ್ಬ ನೌಕರನ ಪಾತ್ರವೂ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೇಮಕಾತಿ ಪತ್ರ ಪಡೆದವರು ಉದ್ಯೋಗವನ್ನು ಕೇವಲ ವೈಯಕ್ತಿಕ ಜೀವನೋಪಾಯದ ದೃಷ್ಟಿಯಿಂದ ನೋಡದೆ ರಾಷ್ಟ್ರ ನಿರ್ಮಾಣದ ಭಾಗವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ರೋಜ್ಗಾರ್ ಮೇಳದ ಮೂಲಕ ನೇಮಕಾತಿ ಪಡೆಯುತ್ತಿರುವ 51,000 ಯುವಕರೊಂದಿಗೆ ಅವರ ಕುಟುಂಬಗಳಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಹೆಚ್ಚಲಿದೆ ಎಂದು ಅವರು ಹೇಳಿದರು. ಭಾರತದ ಆರ್ಥಿಕತೆ 7.8% ಬೆಳವಣಿಗೆ ದಾಖಲಿಸುತ್ತಿದ್ದು, ಶಾಂತಿ ಮತ್ತು ಸ್ಥಿರತೆ ಇದ್ದಾಗ ಮಾತ್ರ ಸಮೃದ್ಧಿ ಸಾಧ್ಯ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಖಾಸಗಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಹಾಗೂ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯ ವೈದ್ಯರ ಮೇಲೆ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ಹೆಚ್ಚಿದ್ದು, ದೇಶದ ಯುವ ಮಾನವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ. 1916 ಆರಂಭವಾದ ಕೆಎಲ್ಇ ಸಂಸ್ಥೆಯ ಶಿಕ್ಷಣದ ಪಯಣ ಇಂದು 320 ಹೆಚ್ಚು ಶಿಕ್ಷಣ ಸಂಸ್ಥೆಗಳು, 146,000 ವಿದ್ಯಾರ್ಥಿಗಳು ಹಾಗೂ 18,000 ಅಧಿಕ ಶಿಕ್ಷಕರನ್ನು ಹೊಂದಿರುವ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಹಾಲಿನ ಖರೀದಿ ದರ ಏರಿಕೆ ಮಾಡಬೇಕು ಎಂದು ರೈತರಿಂದ ಬೇಡಿಕೆ ಹೆಚ್ಚಾಗಿದ್ದು, ಈ ಸಂಬಂಧ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇನ್ನೊಂದೆಡೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಪಶುಸಂಗೋಪನೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಹಾಲಿನ ದರ ಏರಿಕೆಯ ಸಾಧಕ ಬಾಧಕಗಳ ಬಗ್ಗೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂಬ ಹಾಲು ಒಕ್ಕೂಟಗಳ ನಿರ್ಧಾರ ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೇವಿನ ಕೊರತೆ ನೀಗಿಸುವ ಸಲುವಾಗಿ ಮೇವು ಖರೀದಿಸಿ ಪೂರೈಸುವುದರ ಜೊತೆಗೆ ಮೇವಿನ ಬಿತ್ತನೆ ಬೀಜಗಳ ವಿತರಣೆಗಾಗಿ ಪಶುಸಂಗೋಪನೆ ಇಲಾಖೆಯಿಂದ 25 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ರಾಜ್ಯ ಹೈಕೋರ್ಟ್ಗೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಲೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ತಿಳಿಸಿದೆ. ಸೆಪ್ಟೆಂಬರ್ 10 ನಡೆದ ಸಭೆಯಲ್ಲಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ನೀಡಿದಂತಹ ಶಿಫಾರಸುಗಳ ಆಧಾರದ ಮೇಲೆ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತ ಒಂದು ನೋಟ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ರಾಷ್ಟೀಯ ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆ ನೀಡಿದೆ ಎಂದು ಇಸ್ರೋ ವಿಜ್ಞಾನಿ ಹಾಗೂ ವೈಜ್ಞಾನಿಕ ಕಾರ್ಯದರ್ಶಿ ಎಂ ಗಣೇಶ್ ಪಿಳ್ಳೈ ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಇಸ್ರೋ ಸಂವಹನ, ಹವಾಮಾನ ಮುನ್ಸೂಚನೆ, ವಿಪತ್ತು ನಿರ್ವಹಣೆ, ಕೃಷಿ ಮತ್ತು ವೈಜ್ಞಾನಿಕ ಪ್ರಗತಿಯ ಮೂಲಕ ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಜನವನ್ನು ದೇಶದ ಸಾಮಾನ್ಯ ಜನರಿಗೆ ತಲುಪಿಸಿದೆ ಎಂದು ತಿಳಿಸಿದ್ದಾರೆ. ಇನ್ಸ್ಪೇಸ್ ಖಾಸಗಿ ಭಾಗವಹಿಸುವಿಕೆಗೆ ಅನುವು ಮಾಡಿಕೊಟ್ಟರೆ ಎನ್ಎಸ್ಐಎಲ್ ಇಸ್ರೋ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ವಾಣಿಜ್ಯೀಕರಣಗೊಳಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ.
4: The country today has more than 450 startups working across various space domains. While InSpace facilitates private participation and Ensil commercializes ISRO-developed technologies. As industry scales up mature technologies, ISRO is focusing on research and frontier technologies, including Gaganyaan, next-generation launch vehicle, the Bharati Antariksh Station, planetary exploration, and lunar land. Together, ISRO, industry, academia, and our youth can accelerate innovation and contribute to make the vision of Honorable Prime Minister of ವಿಕ್ಸಿತ್ ಭಾರತ್ 2047 ಎ ರಿಯಾಲಿಟಿ. ಜೈ ಹಿಂದ್.
0: ಮುಂದಿನ ವಾರದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳ ಕಾಲ ಗಾಳಿ, ಗುಡುಗು, ಮಿಂಚು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರು ಪ್ರಜಾಸೇವಾ ಆಂದೋಲನಾ ಸಭೆ ನಡೆಸಿದರು. ಹಾಸನದಲ್ಲಿ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ, ಈ ಬಾರಿ ಸಕಲೇಶಪುರದಲ್ಲಿ ಮಳೆ ಕೊರತೆ ಉಂಟಾಗಿದೆ, ಶೀಘ್ರದಲ್ಲೇ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ಅದಾಲತ್ ನಡೆಸಿ 1.5 ತಿಂಗಳಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಬೇಕು ಎಂದು ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಪ್ರಜಾಸೇವಾ ಆಂದೋಲನ ಸಭೆ ನಡೆಸಿದ ಡಾ ಯತೀಂದ್ರ ಸಿದ್ದರಾಮಯ್ಯ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಅರ್ಜಿಗಳನ್ನು ಸ್ವೀಕರಿಸಿದರು. ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಭೆ ನಡೆಸಿ ಈ ಆಂದೋಲನದಲ್ಲಿ ಸಲ್ಲಿಕೆಯಾಗುವ ಎಲ್ಲ ಅರ್ಜಿಗಳಿಗೆ ಅಧಿಕಾರಿಗಳು ಸಕಾಲದಲ್ಲಿ ಸ್ಪಂದಿಸಬೇಕು, ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ದ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯ ಯರಗಟ್ಟಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಜಾಸೇವೆ ಆಂದೋಲನಾ ಸಭೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ. ದೇಶಾದ್ಯಂತ ರೋಜ್ಗಾರ್ ಮೇಳ. ರಾಜ್ಯದ ವಿವಿಧೆಡೆ ಕೇಂದ್ರ ಸಚಿವರಿಂದ ನೇಮಕಾತಿ ಪತ್ರ ವಿತರಣೆ. ಯುವಜನತೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಹಾಲಿನ ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ, ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ 3 ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟ್ರಪತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3. ಗಡಿಯಾರದ ಮುಳ್ಳು ಸಂಜೆ 6:50 ಗೆರೆಯನ್ನ ಮುಟ್ಟಿದೆ. ಬಾನಂಗಳದಲ್ಲಿ ಬಣ್ಣಗಳ ಚಿತ್ತಾರ ಬಿಡಿಸಿ ಸೂರ್ಯ ನಿಧಾನವಾಗಿ ದಿನದ ವಿದಾಯವನ್ನ ಹೇಳ್ತಾ ಇದ್ದಾನೆ. ದಿನವಿಡೀ ಏನೇನೋ ಜವಾಬ್ದಾರಿಗಳು, ಗುರಿಗಳು, ಡೆಡ್ಲೈನ್ಗಳ ಬೆನ್ನತ್ತಿ ಓಡಿದ ನಂತರ ಕೊಂಚ ನಿರಾಳವಾಗುವಂತಹ ಸಮಯ ಇದು. ಹೌದು, ಇವತ್ತು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಚಾರ ತುಂಬಾನೇ ಸ್ಪೆಷಲ್. ಹೌದು, ಇವತ್ತಿನ ಸಂಜೆ ಕೂಡ ಅಷ್ಟೇ ಸ್ಪೆಷಲ್, ಯಾಕೆಂದ್ರೆ ವೀಕೆಂಡ್ ಅಲ್ವಾ. ಇನ್ನು ಯಾಕೆ ಸ್ಪೆಷಲ್ ಅಂತಂದ್ರೆ, ಇವತ್ತು ನಾವು ಮಾತಾಡೋಕೆ ಹೊರಟಿರುವಂತದ್ದು ಕಣ್ಣ ಮುಂದೆ ಕೆಂಪಗೆ ಕರಗ್ತಾ ಇರುವಂತಹ ಸೂರ್ಯಾಸ್ತದ ಸೌಂದರ್ಯ ಮತ್ತು ನಮ್ಮ ಬದುಕಿಗೆ ಬೇಕಾದಂತಹ ಒಂದು ಪುಟ್ಟ ಪಾಸ್ ಅಂದ್ರೆ ವಿರಾಮದ ಬಗ್ಗೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡನ್ನ ಕೇಳ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ. ಇಂತಿ ನಿನ್ನ ಪ್ರೀತಿಯ ಅಂತ ಸಾಹಿತ್ಯ ಇರುವಂತಹ ಗೀತೆ, ಏನೋ ಒಂಥರ ಚಲನಚಿತ್ರದ ಹಾಡು. ಸೋನು ನಿಗಮ ಮತ್ತು ಶ್ರೇಯಾ ಘೋಷಾಲ್ ವರ್ಧನೆಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. 7:02 ಆಗ್ತಾ ಇದೆ. ನೀವು ಯಾವತ್ತಾದರೂ ಗಮನಿಸಿದ್ದೀರಾ, ನಾವು ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನಚರಿಯನ್ನ, ಅಂದರೆ ನಮ್ಮ ರೂಟೀನನ್ನು ಪ್ಲೇ ಮಾಡ್ತೀವಿ. ಮನೆ, ಟ್ರಾಫಿಕ್, ಆಫೀಸ್, ಫೋನ್ ಕಾಲ್ಸ್, ಮೆಸೇಜಸ್, ಈಗ ಎಲ್ಲ ಸಹ ಫಾಸ್ಟ್ ಫಾರ್ವರ್ಡ್ ಮೋಡ್ನಲ್ಲಿ ಸಾಗ್ತಾನೆ ಇರುತ್ತೆ. ಆದರೆ ಸಂಜೆ 6:30, 6:35, 6:40 ಈ ಒಂದು ಟೈಮ್ ದಾಟಿದ ಮೇಲೆ ಪ್ರಕೃತಿ ನಮಗೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಆ ಪ್ರಯತ್ನ ಏನು ಅಂತ ನೀವು ತಿಳ್ಕೋಬೇಕಾ? ಆಕಾಶನ ಸ್ವಲ್ಪ ನೋಡಿ, ಕೇಸರಿ, ನೇರಳೆ, ಚಿನ್ನದ ಬಣ್ಣದ ಮಿಶ್ರಣ. ಸೂರ್ಯ ತಾನು ಮುಳುಗ್ತಾ ಇರುವಂಥ ಹೊತ್ತಿನಲ್ಲೂ ಸಹ ಜಗತ್ತಿಗೆ ಅತಿ ಸುಂದರವಾದಂತಹ ದೃಶ್ಯವನ್ನು ಗಿಫ್ಟ್ ಆಗಿ ಕೊಟ್ಟು ಹೋಗ್ತಾನೆ. ಆ ಕ್ಷಣದಲ್ಲಿ ನಾವು ಮಾತ್ರ ಟ್ರಾಫಿಕ್ ಸಿಗ್ನಲಲ್ಲೋ, ಕಂಪ್ಯೂಟರ್ ಸ್ಕ್ರೀನ್ ಮುಂದೆನೋ ತಲೆ ತಗ್ಗಿಸಿ ಕುಳಿತಿರ್ತೀವಿ. ದಿನಕ್ಕೆ ಕೇವಲ 2 ನಿಮಿಷ ಈ ಸಮಯದಲ್ಲಿ, ಅಂದರೆ ಸೂರ್ಯಾಸ್ತ ಆಗುವಂಥ ಸಮಯದಲ್ಲಿ ಕಿಟಕಿಯಿಂದ ಹೊರಗೆ ಕಣ್ಣು ಹಾಯಿಸಿ ಆ ಸೂರ್ಯಾಸ್ತವನ್ನು ಕಣ್ ತುಂಬಿಕೊಳ್ಳುವಂಥದ್ದು ಒಂದು ಪುಟ್ಟ ಮೆಡಿಟೇಷನ್ ಇದ್ದ ಹಾಗೆ. ಆ ಒಂದು ಮೆಡಿಟೇಷನ್ ಮಾಡಬೇಕು, ಯಾಕೆಂತಂದರೆ ತುಂಬ ಸುಂದರವಾಗಿರುವಂತಹದ್ದು, ತುಂಬ ಪ್ರಶಾಂತವಾಗಿರುವಂತಹ ಒಂದು ವಾತಾವರಣದಲ್ಲಿ ಈ ರೀತಿಯಾದಂತಹ ಒಂದು ಸನ್ನಿವೇಶ, ಆ ಥರ ಈ ರೀತಿಯಾದಂಥ ಒಂದು ಕ್ಯಾನ್ವಾಸ್ ನಮ್ಮ ಮುಂದೆ ಮುಟ್ಟಿದಾಗ ಮನಸ್ಸಿಗೆ ಅಷ್ಟೇ ಖುಷಿ ಕೊಡುತ್ತೆ. ಧ್ಯಾನ ಮಾಡಿದಾಗ ಎಷ್ಟು ನಮಗೆ ರಿಲೀಫ್ ಅನಿಸುತ್ತೋ, ಈ ಸುಂದರವಾದಂಥ ದೃಶ್ಯವನ್ನು ನೋಡಿದಾಗ ಅಷ್ಟೇ ರಿಲೀಫ್ ಅನಿಸುತ್ತೆ. ಎಸ್ ಸ್ನೇಹಿತರೆ, ಇದೇ ರೀತಿಯಂತಹ ಸೂರ್ಯಾಸ್ತದ ಬಗ್ಗೆ, ಅದರಲ್ಲಿರುವಂತಹ ಅಡಕವಾಗಿರುವಂಥ ವಿಚಾರಗಳ ಬಗ್ಗೆ ತಿಳಿತಾ ಮುಂದುವರಿಯೋಣ. ಈಗ ಸದ್ಯಕ್ಕೆ ಮುಂದಿನ ಗೀತೆ ರಾಜೇಶ್ ಕೃಷ್ಣನ ವರ್ಧನೆಯಾಗಿರುವಂತಹ ಮತ್ತೊಂದು ಗೀತೆ ನಿಮಗಾಗಿ ಮುಡಿಬರ್ತಾ ಇರುವಂಥದ್ದು. ಕೃಷ್ಣನ್ ಲವ್ ಸ್ಟೋರಿ ಚಲನಚಿತ್ರದ ಹಾಡು, ಜಯತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಹರಿಚರಣ್ ಮತ್ತು ಅನಿತಾ ಅವರ ಧ್ವನಿಯಾದಂತಹ ಪೃಥ್ವಿ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ರಚನೆಯಲ್ಲಿ ಮಣಿಕಾಂತ್ ಕದ್ರಿ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ನಾವು ಟಿವಿ ನೋಡುವಾಗಲೋ ಅಥವಾ ಹಾಡನ್ನ ಕೇಳುವಾಗಲೋ ಮಧ್ಯದಲ್ಲಿ ಬ್ರೇಕ್ ಬೇಕು ಅಂತ ಅನ್ಸಿದ್ರೆ ತಕ್ಷಣ ಪಾಸ್ ಬಟನ್ ಇದೆಯಲ್ಲ, ಅದನ್ನ ಒತ್ತುಬಿಡ್ತೀವಿ. ಆದರೆ ನಮ್ಮ ಸ್ವಂತ ಬದುಕಿನಲ್ಲಿ ಆ ಪಾಸ್ ಬಟನ್ ಎಲ್ಲಿದೆ, ಆ ವಿರಾಮದ ಬಟನ್ ಎಲ್ಲಿದೆ ಅಂತ ಹುಡುಕ್ಬೇಕಾಗಿದೆ. ಪ್ರತಿ ದಿನ ಒಂದಾದ ಮೇಲೊಂದರಂತ ಕೆಲಸಗಳು ಮುಗಿಸ್ತಾ ಹೋಗೋ ಬರದಲ್ಲಿ ನಾವು ದಿನವಿಡೀ ಓಡಿದ್ದೇ ಓಡಿದ್ದು, ನನಗೂ ಸಹ ಕೊಂಚ ವಿಶ್ರಾಂತಿ ಬೇಕು ಅಂತ ಯಾವತ್ತಾದರೂ ಅನಿಸಿದೆಯಾ? ನಿಮಗೆ ನೀವೇ ಆ ಥರ ಯಾವ ಥರ ಅಂದ್ಕೊಂಡಿದ್ದೀರಾ? ಸೂರ್ಯಾಸ್ತ ನಮಗೆ ಕಲಿಸುವಂತಹ ದೊಡ್ಡ ಪಾಠವೇ ಅದು. ದಿನವೆಲ್ಲ ಹೇಗೆ ಉರಿದಿದ್ರೂ ಮುಕ್ತಾಯ ಮಾತ್ರ ಶಾಂತವಾಗಿರಬೇಕು ಅಂತ. ಎಷ್ಟೇ ಕೆಲಸಗಳಿರಲಿ, ಈ ಸಂಜೆ ಹೊತ್ತು ನಿಮ್ಮ ಉಸಿರಾಟದ ಮೇಲೆ ನಿಮಗೊಂದು ಗಮನ ಇರಲಿ. ಒಂದು ಆಳವಾದಂತಹ ಉಸಿರವನ್ನು ತೆಗೆದುಕೊಳ್ಳಿ. ಹೆಗಲ ಮೇಲಿನ ಭಾರವನ್ನು ಕೊಂಚ ಇಳಿಸಿ ಆ ಪಾಸ್ ಬಟನ್ ಇದೆಯಲ್ಲ, ವಿರಾಮದ ಬಟನ್ ಇದೆಯಲ್ಲ, ಅದನ್ನು ಒತ್ತಿ ಅದಿರುವಂಥದ್ದು ಮನಸ್ಸಿನ ಒಳಗಡೆ. ನಿಮಗೆ ನೀವೇ ಸಮಯವನ್ನು ಮಾಡಿಕೊಳ್ಬೇಕಾಗತ್ತೆ. ಎಷ್ಟು ಬಿಸಿಲಿದೆ ಅಲ್ವಾ ಮಧ್ಯಾಹ್ನದ ಹೊತ್ತು, ಆದರೆ ಸಂಜೆ ಆಗ್ತಿದ್ದಾಗ ನೋಡಿ ಸೂರ್ಯಾಸ್ತ ಅಷ್ಟು ಬಿಸಿಲಲ್ಲಿ ಅಥವಾ ಅಷ್ಟು ತೀವ್ರತೆಯಲ್ಲಿ ಸೂರ್ಯಾಸ್ತವಾಗುತ್ತಾ? ಇಲ್ಲ, ಶಾಂತವಾಗುತ್ತೆ. ಅದೇ ನಮಗೆ ಬದುಕಿನ ಪಾಠ ಹೇಳ್ಕೊಡುವಂತಹದ್ದು ಸೂರ್ಯಾಸ್ತ. ಎಸ್, ಸ್ನೇಹಿತರೆ, ಇದೀಗ ಮುಡಿ ಬರ್ತಾ ಇದೆ ತಾಜಾ ತಾಜಾ ಅನ್ನುವಂತ ಹೇಗಿದೆ ರಂಜಿತ್ ಮತ್ತು ಚಿನ್ಮಯ್ಯ ಅವರ ಧ್ವನಿಯಾಗಿರುವಂತಹ ಗನ್ ಚಲನಚಿತ್ರದ ಈ ಹಾಡು ಇದೀಗ ನಿಮಗಾಗಿ. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಹಾಡು ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಮಯಾಗ್ತದ 7:24. ಸೂರ್ಯಾಸ್ತವನ್ನ ಆನಂದಿಸೋದಕ್ಕೆ ದೊಡ್ಡ ಬೀಚ್ ಅಥವಾ ಬೆಟ್ಟದ ತುದಿ ಹೋಗ್ಬೇಕು ಅಂತ ಏನೂ ಇಲ್ಲ. ಕೈಯಲ್ಲೊಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಅಥವಾ ಶುಂಠಿ ಚಹಾ ಹಿಡಿದು ಮನೆಯ ಬಾಲ್ಕನಿಯಲ್ಲೋ ಅಥವಾ ರಸ್ತೆ ಬದಿಯ ಪುಟ್ಟ ಟೀ ಅಂಗಡಿಯಲ್ಲೋ ನಿಂತು ಆಕಾಶವನ್ನ ನೋಡುವಂತಹ ಮಜಾನೇ ಬೇರೆ. ಈಗ ಗಾಡಿ ಓಡಿಸ್ತಾ ಇರುವಂತವ್ರು, ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇರುವಂತವ್ರು, ಅಥವಾ ಕೆಲಸ ಮುಗಿಸಿ ಮೆಟ್ರೋದಲ್ಲಿ ಮನೆಗೆ ಬರ್ತಾ ಇರುವಂತವ್ರು, ನೀವೆಲ್ಲರೂ ದಿನದ ಈ ಒಂದು ಸಮಯವನ್ನ ಅಂದ್ರೆ ಅತ್ಯುತ್ತಮವಾಗಿರುವಂತಹ ಒಂದು ವಿರಾಮ ಪಾಸ್ ಅನ್ನುವಂತಹ ಒಂದು ಕ್ಷಣವನ್ನ ಯಾವ ರೀತಿಯಾಗಿ ಆಚರಿಸಬಹುದು, ಯಾವ ರೀತಿಯಾಗಿ ಅನುಭವಿಸಬಹುದು ಯೋಚನೆ ಮಾಡಿ. ಎಸ್, ಈಗ ಸದ್ಯಕ್ಕೆ ಮುಂದಿನ ಗೀತೆ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಹಾಡು ಮೂಡಿ ಬರ್ತಾ ಇದೆ. ಮನಸ್ಸೆ ಮನಸ್ಸೆ ಅನ್ನುವಂತಹ ಗೀತೆ ಫ್ರಮ್ ಸಾರಥಿ ವಿಜಯಪ್ರಕಾಶ್ ಮತ್ತು ಶಮಿತಾ ಮಲ್ನಾಡ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಸ್ನೇಹಿತರೆ, ಸಾರಥಿ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಸಮಯ ಎಷ್ಟು ಬೇಗ ಕರಗುತ್ತೆ ಅಂತಂದ್ರೆ, ಸಂಜೆಯ ಸೂರ್ಯಾಸ್ತ ಕತ್ತಲೆಯ ಕಡೆಗೆ ಜಾರ್ತಾ ಇದೆ, ಜಾರ್ಬಿಟ್ಟಿದೆ. ಜೊತೆಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯವೂ ಸಹ ಆಗ್ತಾ ಇದೆ. ಕೊನೆಯದಾಗಿ ಒಂದು ಪುಟ್ಟ ಮಾತು, ನಾಳೆಯ ದಿನ ಮತ್ತೊಂದು ಹೊಸ ಉದಯದೊಂದಿಗೆ ನಮ್ಮ ಮುಂದೆ ಬರುತ್ತೆ. ಹಾಗಾಗಿ ಇವತ್ತಿನ ಬೇಸರ, ಆತಂಕ ಅಥವಾ ಆಯಾಸವನ್ನು ಈ ಸಂಜೆಯ ಕತ್ತಲಲ್ಲೇ ಕರಗಿಸ್ಬಿಡಿ. ನಿಮ್ಮ ಬದುಕಿಗೆ ಆಗಾಗ ಕೊಂಚ ವಿರಾಮ, ಅಂದರೆ ಪಾಸ್ ಬಟನ್ ಅಂತ ಹೇಳಿದ್ನಲ್ಲ, ಆ ಪಾಸ್ ಬಟನ್ನ ಒತ್ತಿ ಯೂಸ್ ಮಾಡ್ಕೊಳ್ಳಿ. ಬದುಕನ್ನು ಆಸ್ವಾದಿಸಿ, ಮನೆಗೆ ಹೋಗ್ತಾ ಇರುವಂಥವರು ಸುರಕ್ಷಿತವಾಗಿ ಡ್ರೈವ್ ಮಾಡಿ, ಮನೆಯವರೊಂದಿಗೆ ಪ್ರೀತಿಯ ನಗುವನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದುದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. GI ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಮತ್ತು 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34:42. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಎರಡು ದಶಕಗಳಲ್ಲಿ ಭಾರತದ ಜಿಡಿಪಿ $38 ಟ್ರಿಲಿಯನ್ಗೆ ಏರುವ ಸಾಮರ್ಥ್ಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೇವರಾವತ್. ವಾರ್ತೆಗಳ ವಿವರ. ವಿವಿಧ ಸರ್ಕಾರಿ ಸಂಸ್ಥೆಗಳಿಗೆ ಹೊಸದಾಗಿ ಆಯ್ಕೆಯಾದ 51,000 ಹೆಚ್ಚು ಯುವ ಅಭ್ಯರ್ಥಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 20ನೇ ಉದ್ಯೋಗ ಮೇಳದ ಅಂಗವಾಗಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಯುವಜನತೆಗೆ ಬದಲಾಗುತ್ತಿರುವ ಆರ್ಥಿಕತೆಯ ಅಗತ್ಯಗಳಿಗೆ ತಕ್ಕಂತೆ ಶಿಕ್ಷಣ, ಕೌಶಲ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಸಲು 1,00,000

0: ಕೋಟಿ ರೂಪಾಯಿ ವೆಚ್ಚದ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಜಾರಿಗೆ ತರಲಾಗಿದ್ದು, ಇದರಿಂದ ಸುಮಾರು 2 ಕೋಟಿ ಯುವಕರಿಗೆ ಮೊದಲ ಬಾರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ತಿಳಿಸಿದರು. ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದ್ದು, ಸಣ್ಣ ನಗರಗಳ ಯುವಕರು ದೇಶದ ನೂತನ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಮಾತನಾಡಿ, ಎನ್ಡಿಎ ಸರ್ಕಾರದ 10 ವರ್ಷಗಳಲ್ಲಿ ಪ್ರಮುಖ ಸಂಸ್ಥೆಗಳ ಮೂಲಕ ಸುಮಾರು 10.96 ಲಕ್ಷ ನೇಮಕಾತಿಗಳನ್ನು ಮಾಡಲಾಗಿದೆ ಎಂದು ಹೇಳಿದರು. ದೇಶಾದ್ಯಂತ 45 ಕೇಂದ್ರಗಳಲ್ಲಿ ನಡೆದ ಈ ಮೇಳದೊಂದಿಗೆ ಈವರೆಗೆ ಒಟ್ಟು 12.75 ಲಕ್ಷ ಯುವಕರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಭಾರತದ ಆರ್ಥಿಕತೆಯು ಮುಂಬರುವ 2 ದಶಕಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿಸ್ತರಣೆಯಾಗಲಿದ್ದು, ದೇಶದ ಜಿಡಿಪಿಯು ಪ್ರಸ್ತುತ ಇರುವ ಸುಮಾರು 4 ಟ್ರಿಲಿಯನ್ ಡಾಲರ್ನಿಂದ 38 ಟ್ರಿಲಿಯನ್ ಡಾಲರ್ಗೆ ಏರಿಕೆಯಾಗಬಹುದು ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಐಐಟಿ ರೂರ್ಕಿಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶವು ಪ್ರಗತಿ ಮತ್ತು ನಾವೀನ್ಯತೆಯ ಅಮೃತ ಕಾಲದ ಮೂಲಕ ಸಾಗುತ್ತಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಬದ್ಧತೆಯನ್ನು ಪ್ರದರ್ಶಿಸಬೇಕೆಂದು ಕರೆ ನೀಡಿದ ಅವರು, ಪ್ರಸ್ತುತ ಸ್ಥಿತಿಯನ್ನು ಅರ್ಥೈಸಿಕೊಂಡು ಗುರಿ ತಲುಪಲು ಸೂಕ್ತ ಮಾರ್ಗ ಕಂಡುಕೊಳ್ಳುವುದೇ ಯಶಸ್ಸಿನ ಸೂತ್ರ ಎಂದು ಹೇಳಿದರು. ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಕರ್ನಾಟಕದ ಜೊತೆಗೆ ದೆಹಲಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹಾಗೂ ಜಾರ್ಖಂಡ್ ಹೈಕೋರ್ಟ್ಗಳಿಗೆ ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳು ನೇಮಕಗೊಂಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಲೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಕಾರ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ಗೆ 2 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳನ್ನಾಗಿ ಹಾಗೂ 5 ನ್ಯಾಯಮೂರ್ತಿಗಳನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ಗೆ 1 ನ್ಯಾಯಮೂರ್ತಿಯನ್ನು ನೇಮಕ ಮಾಡಲಾಗಿದೆ. ಜಾರ್ಖಂಡ್ ಹೈಕೋರ್ಟ್ಗೆ 3 ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಕಳೆದ ಆಗಸ್ಟ್ 26ರಂದು ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ ತತ್ತರಿಸಿರುವ ನೇಪಾಳದ ಪುನಶ್ಚೇತನ ಕಾರ್ಯಕ್ಕೆ ನೆರವಾಗಲು ಭಾರತವು ಇಂದು 11 ಟನ್ ಪರಿಹಾರ ಸಾಮಗ್ರಿಗಳ ಮತ್ತೊಂದು ಕಂತನ್ನು ರವಾನಿಸಿದೆ. ಈ ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಗಳು, ವಿಧಿ ವಿಜ್ಞಾನ ಉಪಕರಣಗಳು, ಟೆಂಟ್ಗಳು, ನೈರ್ಮಲ್ಯ ಕಿಟ್ಗಳು, ಸ್ಲೀಪಿಂಗ್ ಬ್ಯಾಗ್ಗಳು ಸೇರಿದಂತೆ ಹಲವು ಅಗತ್ಯ ವಸ್ತುಗಳು ಸೇರಿವೆ. ಪರಿಹಾರ ಸಾಮಗ್ರಿಗಳನ್ನು ಒಳಗೊಂಡ ಭಾರತೀಯ ವಾಯುಪಡೆಯ 9ನೇ ವಿಮಾನವು ನೇಪಾಳ ತಲುಪಿದ್ದು ಅಲ್ಲಿನ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ನೇಪಾಳದ ಚೇತರಿಕೆ ಮತ್ತು ಪುನರ್ ನಿರ್ಮಾಣ ಕಾರ್ಯಗಳಿಗೆ ಭಾರತವು ನಿರಂತರ ಬೆಂಬಲ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಕಲ್ಪಿಸಿರುವ ಅವಕಾಶದ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2025 ಮೊದಲು ಭಾರತದ ಬಾಹ್ಯಾಕಾಶ ಚಟುವಟಿಕೆಗಳು ಕೇವಲ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಮಾತ್ರ ಸೀಮಿತವಾಗಿದ್ದವು. ಖಾಸಗಿ ವಲಯದ ಭಾಗವಹಿಸುವಿಕೆಗೆ

ಕಾನೂನುಬಾಹಿರ ತಡೆಯಿಲ್ಲದಿದ್ದರೂ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸಲು ಯಾವುದೇ ನಿಯಂತ್ರಣ ಪ್ರಾಧಿಕಾರವಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಒಂದು ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಇನ್ ಸ್ಪೇಸ್ ಅನ್ನು 2020 ಸ್ಥಾಪಿಸಲಾಯಿತು. ಇದು ಖಾಸಗಿ ಉಪಗ್ರಹ ಉಡಾವಣೆಗಳು, ಉಪಗ್ರಹ ಕಾರ್ಯಾಚರಣೆಗಳು ಮತ್ತು ಇಸ್ರೋ ಮೂಲಸೌಕರ್ಯಗಳ ಬಳಕೆಗೆ ಅನುಮತಿ ನೀಡುವುದಲ್ಲದೆ ಉಪಕರಣ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗಿನ ಎಲ್ಲ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ. ಪ್ರಸ್ತುತ ಭಾರತೀಯ ನವೋದ್ಯಮಗಳು ತಾವೇ ಉಡಾವಣಾ ವಾಹನ ಹಾಗೂ ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿದ್ದು ವಾಣಿಜ್ಯ ಸೇವೆಗಳನ್ನು ಒದಗಿಸುತ್ತಿವೆ. ಇಸ್ರೋ ವೈಜ್ಞಾನಿಕ ಮತ್ತು ಆಯಕಟ್ಟಿನ ಮಿಷನ್ಗಳ ಮೇಲೆ ಗಮನಹರಿಸಿದರೆ ಖಾಸಗಿ ಸಂಸ್ಥೆಗಳು ದೈನಂದಿನ ವಾಣಿಜ್ಯ ಸಾಮರ್ಥ್ಯವನ್ನು ವಹಿಸಿಕೊಳ್ಳುವ ಮೂಲಕ ಬಾಹ್ಯಾಕಾಶ ಕ್ಷೇತ್ರವು ಭಾರತೀಯ ಖಾಸಗಿ ನಾವೀನ್ಯತೆಗೆ ಮುಕ್ತವಾಗಿದೆ. ಡಾಕ್ ಸೇವಾ ಗಿಫ್ಟ್ಸ್ ಯೋಜನೆಯಡಿ ಭಾರತೀಯ ಅಂಚೆ ಉಡುಗೊರೆಗಳನ್ನು ವಿತರಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಸಂದೇಶ ನಕಲಿ ಎಂದು ಸ್ಪಷ್ಟಪಡಿಸಿದೆ. ಡಾಕ್ ಸೇವಾ ಗಿಫ್ಟ್ಸ್ ಹೆಸರಿನ ಯಾವುದೇ ಉಡುಗೊರೆ, ಬಹುಮಾನ ಅಥವಾ ಲಕ್ಕಿ ಡ್ರಾ ಯೋಜನೆಯೊಂದಿಗೆ ಭಾರತೀಯ ಅಂಚೆಗೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದೆ. ನಾಗರಿಕರು ಅನುಮಾನಾಸ್ಪದ ಲಿಂಕ್ಗಳು ಅಥವಾ ವೆಬ್ಸೈಟ್ಗಳನ್ನು ಕ್ಲಿಕ್ ಮಾಡದಂತೆ ಘಟಕ ಸೂಚಿಸಿದೆ. ಬ್ಯಾಂಕ್ ಖಾತೆ ವಿವರಗಳು, ಒಟಿಪಿ ಅಥವಾ ಆಧಾರ್ ಸಂಖ್ಯೆ ಸೇರಿದಂತೆ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳದಂತೆ ಜನರಿಗೆ ಮಾಹಿತಿ ನೀಡಲಾಗಿದೆ. ಜಪಾನ್ನ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದ್ದು ಜಪಾನ್ ದೊರೆ ನರುಹಿತೋ ಅವರು ಕೂಟವನ್ನು ಉದ್ಘಾಟಿಸಿದರು. 2 ಗಂಟೆಗಳ ಕಾಲ ನಡೆದ ವರ್ಣರಂಜಿತ ಉದ್ಘಾಟನಾ ಸಮಾರಂಭದಲ್ಲಿ ಜಪಾನ್ ರಾಜವಂಶಸ್ಥರು, ಕ್ರೀಡಾಕೂಟದ ಉನ್ನತ ಅಧಿಕಾರಿಗಳು ಹಾಗೂ ಏಷ್ಯನ್ ಒಲಿಂಪಿಕ್ಸ್ ಮಂಡಳಿ ಅಧ್ಯಕ್ಷ ಶೇಖ್ ಜೋಆನ್ ಬಿನ್ ಹಮದ್ ಅಲ್ ಥಾನಿ ಪಾಲ್ಗೊಂಡಿದ್ದರು. ಅಥ್ಲೀಟ್ಗಳ ಪಥಸಂಚಲನದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಮನು ಭಾಕರ್ ಹಾಗೂ ಕಬಡ್ಡಿ ಆಟಗಾರ ಪವನ್ ಸೆಹರಾವತ್ ಅವರು 501 ಸದಸ್ಯರನ್ನು ಒಳಗೊಂಡ ಭಾರತೀಯ ತಂಡವನ್ನು ಮುನ್ನಡೆಸಿದರು. ಮೂಲತಃ ಧ್ವಜಧಾರಿಯಾಗಬೇಕಿದ್ದ ಶಾಟ್ಪುಟ್ ಪಟು ತಜೇಂದರ್ ಪಾಲ್ ಸಿಂಗ್ ತೂರ್ ಅವರ ಅಧಿಕೃತ ಪಥಸಂಚಲನ ಸಾಮಗ್ರಿ ಸಮಯಕ್ಕೆ ಸರಿಯಾಗಿ ದೊರೆಯದ ಕಾರಣ ಅವರ ಜಾಗದಲ್ಲಿ ಪವನ್ ಸೆಹರಾವತ್ ಅವರು ಭಾರತದ ಧ್ವಜಧಾರಿಯಾಗಿ ಪಾಲ್ಗೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ, ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ 2 ದಶಕಗಳಲ್ಲಿ ಭಾರತದ ಜಿಡಿಪಿ $38 ಟ್ರಿಲಿಯನ್ಗೆ ಏರುವ ಸಾಮರ್ಥ್ಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೆಹರಾವತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಇನ್ನೀಗ ಸಮಾಚಾರ ದರ್ಶನ.
1: ಆಕಾಶವಾಣಿ ಸಮಾಚಾರ ದರ್ಶನ, ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಒಲಿದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಭಾರತೀಯ ಚಲನಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಮತ್ತು ಹಲವು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿರುವ ಅದ್ಭುತ ಚಲನಚಿತ್ರ ಪ್ರಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2024 ಘೋಷಣೆ ಮಾಡಿದೆ. ಗುಜರಾತ್ನ ಕೇವಾಡಿಯಾದಲ್ಲಿ ಈ ತಿಂಗಳು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಪ್ರಶಸ್ತಿಗೆ ಭಾಜನರಾಗಿರುವ ಅನಂತನಾಗ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅನಂತನಾಗ್ ಅವರ ಸಹಜ ಅಭಿನಯ, ಬಹುಮುಖ ಪ್ರತಿಭೆ ಮತ್ತು ಚಾತುರ್ಯವು ಭಾರತೀಯ ಚಲನಚಿತ್ರರಂಗದ ಮೇಲೆ ದಶಕಗಳ ಕಾಲ ಅಳಿಸಲಾಗದ ಛಾಪು ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಒಬ್ಬ ಅತ್ಯುನ್ನತ ಕಲಾವಿದನಿಗೆ ಇದು ನಿಜಕ್ಕೂ ಅತ್ಯಂತ ಸೂಕ್ತವಾದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. 2025 ಅನಂತನಾಗ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು. ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅದ್ಭುತ ಕೊಡುಗೆಗಾಗಿ 1995 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವರನಟ ಡಾ ರಾಜ್ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗಿತ್ತು. ಡಾ ರಾಜ್ಕುಮಾರ್ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಎರಡನೇ ಗೌರವ ಇದಾಗಿದೆ. ಅನಂತನಾಗ್ ಅವರು ನಟರಾಗಿ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾನ ಮಹೋತ್ಸವ ಮತ್ತು ನೂತನ ದೇಗುಲದ ಲೋಕಾರ್ಪಣಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ ಒಟ್ಟು 7,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ 1,000 ಬಸ್ಗಳನ್ನು ಖರೀದಿ ಮಾಡಲು ಹಸಿರು ನಿಶಾನೆ ತೋರಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಬಸ್ ನಿಲ್ದಾಣಗಳ ಉನ್ನತೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಪಡೆಯಲು ಸಮ್ಮತಿ ಸೂಚಿಸಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಸುಮಾರು 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್

0: ನೀಡಲಾಗುತ್ತಿದೆ. ಇದಕ್ಕಾಗಿ ಸಾರಿಗೆ ಸಂಸ್ಥೆಗಳಿಗೆ ವಾರ್ಷಿಕ ಸುಮಾರು 350 ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ. ಇದು ಸಾರಿಗೆ ಸಂಸ್ಥೆಗಳಿಗೆ ಹೊರೆಯಾಗುತ್ತದೆ ಎಂಬುದನ್ನು ಮನಗಂಡಿರುವ ಮುಖ್ಯಮಂತ್ರಿಗಳು ಈ ಹಣವನ್ನು ಸರ್ಕಾರ ನೀಡಲಿದೆ ಎಂದು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಗೆ ಸರ್ಕಾರ 100 ಬಸ್ಗಳನ್ನು ನೀಡಲಿದ್ದು ಮುಂದಿನ 15-20 ದಿನಗಳ ಒಳಗಾಗಿ ಈ ಬಸ್ಗಳ ಸಂಚಾರವನ್ನು ಆರಂಭ ಮಾಡಲಾಗುವುದು ಎಂದು ಸಚಿವರು ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ಕಳೆದ ವಾರ 19,000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಉಂಟಾಗಿತ್ತು. 11-12 ರೂಪಾಯಿಗೆ ವಿದ್ಯುತ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾತ್ರಿ ವೇಳೆ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ನೆರೆಯ ರಾಜ್ಯಗಳ ಜೊತೆ ಚರ್ಚೆ ಮಾಡಲು ಸಚಿವರಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಕಲ್ಲಿದ್ದಲು ನಿಕ್ಷೇಪ ಇರುವ ಕಡೆಗಳಲ್ಲೇ ತುರ್ತಾಗಿ ಶಾಖೋತ್ಪನ್ನ ಇಂಧನ ತಯಾರಿಕಾ ಘಟಕ ಸ್ಥಾಪಿಸಬೇಕು. ಒನ್ ನೇಷನ್ ಒನ್ ಗ್ರಿಡ್ ಮಾಡಲಾಗಿದ್ದು ಎಲ್ಲೇ ವಿದ್ಯುತ್ ಉತ್ಪಾದನೆಯಾದರೂ ರಾಜ್ಯಕ್ಕೆ ತರಬಹುದು. ಇದಕ್ಕೆ ಸರಬರಾಜು ವೆಚ್ಚ ಬೀಳಲಿದೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿರುವುದಾಗಿ ಮುಖ್ಯಮಂತ್ರಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ. 2026 ಎಎಸ್ಕೆ ಪ್ರೈವೇಟ್ ವೆಲ್ತ್ ಹುರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳಲ್ಲಿ 36 ನವೋದ್ಯಮಗಳು ಬೆಂಗಳೂರಿನಲ್ಲಿ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026 110ಕ್ಕೆ ಏರಿಕೆಯಾಗಿದೆ. ಚೀತಾ ಎಂದರೆ ಷೇರುಪೇಟೆಯಲ್ಲಿ ನೋಂದಣಿಯಾಗದ 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ದಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುತ್ ಚಾಲಿತ ಸಾರಿಗೆ, ಆರೋಗ್ಯ ತಂತ್ರಜ್ಞಾನ ಮತ್ತು ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಗಳು ಮುಂಚೂಣಿಯಲಿವೆ ಎಂದು ಅವರು ತಿಳಿಸಿದ್ದಾರೆ. ನಕಲಿ ಔಷಧ ತಯಾರಿಸಿ ಅದನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಿಗಳನ್ನು ಪತ್ತೆ ಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಮೂಲಕ ತುಳು ಭಾಷಿಕರ ಹಲವು ದಶಕಗಳ ಹೋರಾಟಕ್ಕೆ ಜಯ ದೊರೆತಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ತುಳು ಭಾಷೆಯು ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯಿಕ ಸಮೃದ್ಧತೆಯನ್ನು ಹೊಂದಿರುವಂತಹ ಅಪೂರ್ವ ಭಾಷೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಭಾಷೆಯ ವಿಚಾರದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಘೋಷಣೆ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಬಯಕೆ ಕೂಡ ಇತ್ತು. ತುಳು ಒಂದು ಭಾಷೆಯನ್ನಾಗಿ ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಈ ಘೋಷಣೆಯನ್ನ ನಾವೆಲ್ಲರೂ ಕೂಡ ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯಾಗಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ.
0: ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 549.79 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ಸಂಪುಟ ಹಸಿರು ನಿಶಾನೆ ತೋರಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪ್ರವಾಸೋದ್ಯಮ ಮಂಡಳಿ ಸ್ಥಾಪನೆ, ಹೂಡಿಕೆದಾರರ ಅನುಕೂಲಕ್ಕಾಗಿ ಪ್ರವಾಸೋದ್ಯಮ ಹೂಡಿಕೆ ಸಹಾಯ ಕೇಂದ್ರಗಳು ಮತ್ತು ಏಕಗವಾಕ್ಷಿ ವ್ಯವಸ್ಥೆಗಳನ್ನು ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೀತಿ ಅನುಷ್ಠಾನ ಮಾಡಲಾಗುತ್ತಿದೆ. ಕರಾವಳಿ ಜಿಲ್ಲೆಗಳ ದ್ವೀಪಗಳ ಅಭಿವೃದ್ಧಿ ಉದ್ದೇಶದಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 12 ದ್ವೀಪಗಳನ್ನು ಅಭಿವೃದ್ಧಿಪಡಿಸಲು ಸಂಪುಟ ಅನುಮೋದನೆ ನೀಡಿದೆ. ಕಾರವಾರ ವಿಮಾನ ನಿಲ್ದಾಣವನ್ನು 250.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಮಂಗಳೂರು ಮೀನುಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 60-200ಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಮಂಕಿ ಬಂದರಿನ ಬಹು ಉಪಯೋಗಿ ಬಂದರು ಮತ್ತು ಹಡಗು ನಿರ್ಮಾಣ ಕೇಂದ್ರ ಅಭಿವೃದ್ಧಿ ಮತ್ತು ಗಂಗೊಳ್ಳಿಯಲ್ಲಿ ಹಡಗುಗಳ ನಿರ್ಮಾಣ ಅಂಗಳ ಅಭಿವೃದ್ಧಿಗೂ ಹಸಿರು ನಿಶಾನೆ ದೊರೆತಿದೆ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2031ರ ವೇಳೆಗೆ ಬ್ಲೂ ಬಯೋ ಆರ್ಥಿಕತೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಸಮುದ್ರ ಸಂಪನ್ಮೂಲಗಳನ್ನು ಸೌಂದರ್ಯವರ್ಧಕಗಳು, ಔಷಧೀಯ ಉತ್ಪನ್ನ, ಜೈವಿಕ ಗೊಬ್ಬರ ಹಾಗೂ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುವ ಮೂಲಕ ಕರಾವಳಿ ಆರ್ಥಿಕತೆಯಲ್ಲಿ ಹೆಚ್ಚಿನ ಮೌಲ್ಯವರ್ಧನೆ ಸಾಧಿಸುವುದು ನೀತಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ನೀತಿಯ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ 10,000 ಹೆಚ್ಚು ಉದ್ಯೋಗದ ಅವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ.

0: ಈ ವೇಳೆ ಮಂಗಳೂರು ನೂತನ ಕೇಂದ್ರ ಕಾರಾಗೃಹದ ಮುಖ್ಯ ಗೋಡೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿ ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಿದರು. 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಿದರು. ಇದೇ ವೇಳೆ ಧ್ರುವ್ NG ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ನೀಡಿದರು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ NG AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆತ್ಮನಿರ್ಭರ ಭಾರತದ ಮೂಲ ಮಂತ್ರದ ಮೂಲಕ ಈ ಸಾಧನೆ ಮಾಡಲಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ಧ ತಂತ್ರಜ್ಞಾನ ಬದಲಾಗುತ್ತಿದ್ದು ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಈ ಲಘು ಯುದ್ಧ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿದ ತಂತ್ರಜ್ಞರಿಗೆ ಮತ್ತು ಸಿಬ್ಬಂದಿಗೆ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಜೀವ ವೈವಿಧ್ಯದ ಸಂರಕ್ಷಣೆ ಮತ್ತು ಸಸ್ಯತಳಿ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯು ವಿಕಸಿತ ಭಾರತದ ನಿರ್ಮಾಣಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಧೀನದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಭಾರತದ ಪರ್ಯಾಯ ದ್ವೀಪದ ಸಸ್ಯತಳಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಜೀವ ವೈವಿಧ್ಯ ತಾಣದಿಂದ ಸುಸ್ಥಿರ ಜೈವಿಕ ಸಂಪನ್ಮೂಲ ಕೇಂದ್ರದವರೆಗೆ ಎಂಬ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಅವರು ಮಾತನಾಡಿದರು. ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸ್ಥಳೀಯ ಬೆಳೆ ಪ್ರಭೇದಗಳೇ ನಾಳೆಯ ಹವಾಮಾನ ಸಹಿಷ್ಣು, ರೋಗ ನಿರೋಧಕ ಮತ್ತು ಪೌಷ್ಟಿಕಾಂಶಯುಕ್ತ ಬೆಳೆಗಳಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಇಂದು ಸಂರಕ್ಷಿಸುವ ಬೀಜಗಳೇ ಭವಿಷ್ಯದ ಆಹಾರ ಭದ್ರತೆಗೆ ಭದ್ರ ಅಡಿಪಾಯವಾಗಲಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ 1 ತಿಂಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರತಿದಿನವೂ ಪ್ರಸಾರ ಮಾಡುತ್ತಿದೆ. ಮನುಷ್ಯನಿಗೆ ನೈರ್ಮಲ್ಯ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ. ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಪ್ರಧಾನಿ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಪೌರ ಕಾರ್ಮಿಕರ ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಸಚಿವ ವಿ ಸೋಮಣ್ಣ ಭಾಗಿಯಾದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ವ್ಯಾಸಂಗ ಮಾಡುವಂತೆ ಅವರು ಕರೆ ನೀಡಿದರು. ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿಗೆ ಹೊಸ ಆಯಾಮ ನೀಡಲಾಗಿದ್ದು, ಉಚಿತ ಧಾನ್ಯ ವಿತರಣೆ, MSP ದರ ಏರಿಕೆ ಮತ್ತು ಗೊಬ್ಬರದ ಮೇಲೆ ಹೆಚ್ಚಾಗದಂತೆ ಸಬ್ಸಿಡಿ ನೀಡುವ ಮೂಲಕ ರೈತರು ಮತ್ತು ಸಾರ್ವಜನಿಕರ ಹಿತ ಕಾಯಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಅವರ ಜನ್ಮದಿನದ ಅಂಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹರ್ಗರ್ ನಲ್ ಸೇ ಜಲ್ ಯೋಜನೆಯಡಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರು ಒದಗಿಸಲಾಗಿದ್ದು, ಡಿಸೆಂಬರ್ ವೇಳೆಗೆ ಮಲಪ್ರಭಾ ನದಿಯ ನೀರನ್ನು ಪೂರೈಸಲು 1,100 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ.
1: ನಮ್ಮನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಷ್ಟರಲ್ಲೇ 25 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ದೇಶದ ಸಂವಿಧಾನ ಬದ್ಧ ಹುದ್ದೆಯನ್ನ ಸತತವಾಗಿ ಅಲಂಕರಿಸಿರುವಂತಹ ಮೊದಲನೇ ವ್ಯಕ್ತಿ ಆಗ್ತಾರೆ. ಇಡೀ ಧಾರವಾಡ ಜಿಲ್ಲೆಗೆ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯಿಂದ ನಳದ ಮೂಲಕ ನೀರನ್ನಂತೂ ಕೊಟ್ಟಿದ್ದೀವಿ, ಅದರ ಜೊತೆಗೆ ಹರ್ಗರ್ ನಲ್ ಜಲ್ ಮೂಲಕ ಈಗ ಪ್ರತಿ ಮನೆಗೆ ಮಲಪ್ರಭಾ ನೀರನ್ನು.
0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ.

ವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಕಾರ್ಯಕ್ರಮ ಒಲವಿನ ಆಲಾಪ. ಆತ್ಮೀಯ ಕೇಳುಗರೆಲ್ಲರಿಗೂ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರೈನ್ಬೋ ಗೆಳತಿ ಆರ್ಜೆ ರೂಪಾ.

0: ಹೂವುಗಳು ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ಅದರಲ್ಲೂ ಹೂವಿನ ಲೋಕದ ಒಳಗೆ ಹೋದ್ರೆ ಹೊರಗಡೆ ಬರೋಕೆ ಮನಸ್ಸೇ ಬರೋದಿಲ್ಲ. ನೋಡುಗರ ಕಣ್ಣುಗಳಿಗೆ ಸೌಂದರ್ಯ ಉಣಬಡಿಸುವಂತ ಹೂವುಗಳ ವೈವಿಧ್ಯಮಯವಾದಂಥ ಲೋಕನೇ ಇದೆ. ನಮ್ಮವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ, ಗೌರವ ಅರ್ಪಿಸೋದಕ್ಕೆ, ಪ್ರೀತಿ ವ್ಯಕ್ತಪಡಿಸೋದಕ್ಕೂ ಸಹ ಹೂವುಗಳು ಬೇಕೇ ಬೇಕು. ಈ ಹೂವುಗಳು ಬೆಸೆಯುವಂಥ ಭಾವ ಬಂಧಗಳಿಗೆ ಎಣೆಯಿಲ್ಲ. ಕೆಲವೊಂದು ಹೂಗಳು ಬಣ್ಣ ಮಾತ್ರದಿಂದ ಗಮನ ಸೆಳೆದರೆ, ಇನ್ನೂ ಕೆಲವು ಹೂಗಳು ತಮ್ಮ ಸುವಾಸನೆಯಿಂದ ನಮ್ಮನ್ನು ಆಕರ್ಷಣೆ ಮಾಡುತ್ತೆ. ಇನ್ನೂ ಕೆಲವು ಹೂಗಳು ಬಣ್ಣ ಹಾಗೆ ಸುವಾಸನೆ ಎರಡರಿಂದಲೂ ನಮಗೆ ಪ್ರಿಯವಾಗುತ್ತೆ. ಅಂತಹ ಹೂ ಅಂತ ಹೇಳಿದ್ರೆ
1: ಪ್ರೀತಿಯ ಗಂಧ ಚೆಲ್ಲ ಚೆಲ್ಲಾಡು
0: ಮಲ್ಲಿಗೆ. ಮಲ್ಲಿಗೆ ಕುರಿತಾಗಿ ಒಂದಷ್ಟು ಮಾತು, ಹಾಗೆ ಹೂವಿನಷ್ಟೇ ಸುಂದರವಾದಂತಹ ಹಾಡುಗಳು ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಎಲ್ಲ ಹೋಗ್ಬಿಡಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಮಲ್ಲಿಗೆ ಅನ್ನೋದು ಮೂರಕ್ಷರದ ಮಹಾಕಾವ್ಯ. ಅದು ಕಬ್ಬಿಗರ ಪಾಲಿನ ಗಾಯತ್ರಿ ಅದ್ಭುತ ಮಂತ್ರ. ಅದು ವಿರಹಿಗಳ ಪಾಲಿನ ಪರಿಹಾರದ ಮಹಾಸೂತ್ರ ಕೂಡ ಹೌದು. ಅನುನಯ ದಾಂಪತ್ಯಕ್ಕೆ ಅದೊಂದು ರೀತಿ ಸಹಜವಾದಂಥ ಮುನ್ನುಡಿ. ಅದು ರಸಾದ್ರಭಾವದ ಸಂಕೇತ. ಮೈ ಮನಗಳನ್ನು ಪುಳಕಗೊಳಿಸುವಂತಹ ಹೂವದು. ಸ್ವಚ್ಛತೆಗೆ ಪರಿಶುಭ್ರತೆಗೆ ಮಲ್ಲಿಗೆಯ ಮುಂದೆ ಸರಿಸಾಟಿಯಾಗಿ ನಿಲ್ಲಬಲ್ಲವರು ಯಾರಿಹರು? ಇಂಥ ಪ್ರಶ್ನೆಯನ್ನ ಕೇಳಿದ್ರೆ ಎದ್ದು ನಿಂತು ನಾನಿದ್ದೀನಿ ಅಂತ ಹೇಳೋ ಧೈರ್ಯ ಖಂಡಿತ ಯಾರಿಗೂ ಇಲ್ಲ. ಅಂತಹ ಅಸಾಮಾನ್ಯ ಪುಷ್ಪ ಮಲ್ಲಿಗೆ.

ಕೆಎಸ್ ನರಸಿಂಹಸ್ವಾಮಿಯವರು ಮಲ್ಲಿಗೆಯ ಕವಿ ಅಂತಾನೆ ಖ್ಯಾತರಾದವರು. ತಮ್ಮ ನವಿರಾದ ದಾಂಪತ್ಯ ಗೀತೆಗಳ ಸಂಕಲನಕ್ಕೆ ಮೈಸೂರು ಮಲ್ಲಿಗೆ ಅಂತ ಹೆಸರಿಟ್ಟವರು. ಈ ಕವನ ಸಂಕಲನವನ್ನ ಆಧರಿಸಿದಂತಹ ಸಿನಿಮಾ ಕೂಡ ತೆರೆಗೆ ಬಂತು. ನರಸಿಂಹಸ್ವಾಮಿಯವರು ಮೈಸೂರಿನ್ನಿ, ಕನ್ನಡವಿನ್ನಿ, ಮಲ್ಲಿಗೆಯನ್ನಿ ಒಂದೇ ಅಂತ ಮೂರನ್ನು ಸಮೀಕರಿಸಿದ್ದಾರೆ. ದುಂಡು ಮಲ್ಲಿಗೆ ಇವರ ಮತ್ತೊಂದು ಸಂಕಲನ. ಅವರ ಸಮಗ್ರ ಕಾವ್ಯದ ಶೀರ್ಷಿಕೆ ಮಲ್ಲಿಗೆ ಹಾರ. ಮಲ್ಲಿಗೆಯಿಂದ ಪ್ರಭಾವಿತಗೊಂಡಂಥ ಸಾರಿಗೆ ಸಂಸ್ಥೆ ಬೆಂಗಳೂರು ಮೈಸೂರು ಮಾರ್ಗದ ಬಸ್ಸುಗಳಿಗೆ ಮೈಸೂರು ಮಲ್ಲಿಗೆ ಅನ್ನುವಂಥ ಹೆಸರನ್ನೇ ಆಯ್ದುಕೊಳ್ಳುತ್ತು. ನರಸಿಂಹಸ್ವಾಮಿಯವರ ಹಾಗೇನೆ ಇಲ್ಲೊಬ್ಬ ಕುರುಡು ಪ್ರೇಮಿ ತನ್ನ ಪ್ರಿಯತಮೆಯನ್ನ ಮಲ್ಲಿಗೆಯ ಜೊತೆಗೆ ಕೆಂಡ ಸಂಪಿಗೆಗೆ ಹೋಲಿಕೆ ಕೊಟ್ಟಿರೋದು ಪ್ರೀತಿಯ ರೀತಿಯನ್ನ ಹೆಚ್ಚಿಸುತ್ತೆ.

ಸುವಾಸನೆಯಲ್ಲಿ ಮನಸ್ಸನ್ನ ತಂಪೆನಿಸುವಂತ ಘಮಲನ್ನ ಪಸರಿಸೋದ್ರಲ್ಲಿ ಮಲ್ಲಿಗೆ ಹಾಗೆ ಸಂಪಿಗೆ ಹೂಗಳು ಪೈಪೋಟಿಗೆ ಬಿದ್ದವರಂತೆ ನಿಲ್ಲುತ್ತೆ. ಅದರಲ್ಲೂ ಹೊಸದಾಗಿ ಮದುವೆಯಾದಂತಹ ದಂಪತಿಗಳಿಗೆ ಈ ಹೂಗಳು ಅತಿ ಪ್ರಿಯವಾದವು.

ಮಲ್ಲಿಗೆಗೆ ಚೆಲುವಿನಲ್ಲಿ ಯಾವ ಸುಮವೂ ಸಮಾನವಲ್ಲ. ಮೂರ್ತಿ ಚಿಕ್ಕದಾದರೂ ಮಲ್ಲಿಗೆಯ ಕೀರ್ತಿ ಮಾತ್ರ ತುಂಬ ದೊಡ್ಡದು. ಖ್ಯಾತಿಯಲ್ಲಿ ಗಲಿವರ್ನಷ್ಟು ಎತ್ತರಕ್ಕೆ ಏರಿದ್ರೂ ಈ ಲಿಲಿಪುಟ್ ಯಾವತ್ತಿಗೂ ಬೀಕದೆ ಬಳುಕದೆ ಸಂಯಮವನ್ನ ತೋರ್ಕೊಂಡು ಬಂದಿದೆ. ಗುಲಾಬಿ ಅನ್ನೋದು ಪ್ರೇಮಿಗಳ ದಿನದಂದು ಮಾತ್ರ ಮೆರೆದು ಮರೆಯಾಗುವಂಥ ಏಕ್ ದಿನ್ ಕಾ ಸುಲ್ತಾನ. ಆದರೆ ಮಲ್ಲಿಗೆ ಹಾಗಲ್ಲ. ಈ ಮಲ್ಲಿಗೆ ಸುಮ ಸಾಮ್ರಾಜ್ಯದ ಅನಭಿಷಕ್ತ ಸಾಮ್ರಾಜ್ಞಿ. ಏಳೂ ಬಣ್ಣಗಳನ್ನ ಹದವಾಗಿ ಅಡಕಗೊಳಿಸಿಕೊಂಡಿರುವಂತಹ ಮಲ್ಲಿಗೆ ಅನ್ನುವಂಥ ಈ ಶ್ವೇತ ಸುಂದರಿಯ ಜೊತೆಗೆ ಮಾರ್ಜಾಲ ಹೆಜ್ಜೆಯನ್ನ ಹಾಕಬಲ್ಲಂಥ ಸಹಸ್ಪರ್ಧಿಗಳು ಇಲ್ಲವೇ ಇಲ್ಲ. ಹಾಗಾಗಿನೇ ಮಲ್ಲಿಗೆ ಬಲಂ ಅಜೇಯಂ ಅನ್ನುವಂಥ ಪುರಾತನ ಪುಷ್ಪ ಇದುವರೆಗೂ ಯಾರಿಂದಲೂ ರಗಳೆ ಅಂತ ಅನ್ನಿಸ್ಕೊಂಡಿಲ್ಲ. ಇದರ ಬಗೆಗೆ ದೂರದವರಂತೂ ಇಲ್ಲವೇ ಇಲ್ಲ. ಜಾಸ್ಮಿನ್ ಅನ್ನುವಂಥ ಈ ಚಮೇಲಿಯನ್ನ ಜರ್ದವರೂ ಇಲ್ಲ. ಇದೊಂದು ಅಜಾತ ಶತ್ರು. ಹಾಗಾಗಿನೇ ಹರಿಹರನ ಪುಷ್ಪರಗಳೆಯಲ್ಲಿ ಮಲ್ಲಿಗೆಗೆ ವಿಶೇಷವಾದಂಥ ಸ್ಥಾನ. ಇದು ಪ್ರಕೃತಿದತ್ತವಾಗಿ ತನ್ನ ಮೃದು ಮಧುರತೆಯನ್ನ ಜತನವಾಗಿ ಕಾಪಾಡಿಕೊಂಡು ಬಂದಿದೆ. ಆತ್ಮೀಯರಿ, 101.3 FM ರೈನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಒಲವಿನ ಆಲಾಪ. ಮಲ್ಲಿಗೆಯ ಒಲವಿನ ಜೊತೆ ಜೊತೆಗೆ ಸಾಕ್ತಾ ಇದ್ದೀವಿ ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಅಚ್ಚರಿ ಅಂತ ಹೇಳಿದ್ರೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತವಾದ ಚನ್ನಮಲ್ಲಿಕಾರ್ಜುನನಲ್ಲಿ ಖ್ಯಾತ ಕವಿ ಡಾಕ್ಟರ್ ಎ ಕೆ ರಾಮಾನುಜನ್ ಅವರು ಮಲ್ಲಿಕೆಯನ್ನ ಕಂಡಿರುವಂತಹ ಪರಿ. ಅವರು ಅಕ್ಕನ ವಚನಗಳನ್ನ ಇಂಗ್ಲಿಶಿಗೆ ಅನುವಾದಿಸಿದ್ದಾರೆ. ಅಲ್ಲಿ ಚನ್ನಮಲ್ಲಿಕಾರ್ಜುನನ್ನ ದ ಲಾರ್ಡ್ ಆಫ್ ಜಾಸ್ಮಿನ್ ಅಂತ ಕರೆದಿದ್ದಾರೆ. ನಮ್ಮ ಜಾನಪದರು ಚೆಲ್ಲಾಟಗಾರ ಮಾದಪ್ಪನಿಗೆ ಮಲ್ಲಿಕೆಯನ್ನ ಚೆಲ್ಲಿ ಚೆಲ್ಲಿ ಸಂಭ್ರಮಿಸಿದ್ದಾರೆ. ಹಾಗಾಗಿನೇ ಮಲ್ಲಿಕೆ ಅನ್ನೋದು ನಮ್ಮೆಲ್ಲರ ಹೃದಯಗಳ ಸುಂದರವಾದಂಥ ಒಲವಿನ ಹಂದರ.

ಹಸಿರು ಗಿಡದ ತುಂಬ ಮೊಸರು ಚೆಲ್ಲಿದೆ ಅನ್ನುವಂಥ ಒಗಟುಗಳಷ್ಟೇ ಅಲ್ಲ, ಗಾದೆಗಳು ಸಹ ಮಲ್ಲಿಗೆಯ ಜೊತೆಗೆ ನಂಟನ್ನು ಸ್ಥಾಪಿಸಿಕೊಂಡಿದೆ. ಇಷ್ಟಕ್ಕೂ ಮಲ್ಲಿಗೆಯ ಜೊತೆ ಟೂ ಬಿಟ್ಟವರು ಯಾರಾದರೂ ಇದ್ದೀರಾ? ಇಲ್ಲ ಅಲ್ವಾ? ಓಡಿ ಬಂದು ಸಂಘ ಕಟ್ಟುವಂಥ ಮುದ್ದು ಹೂವದು, ಗುಲಾಬಿಯ ಹಾಗೆ ಚುಚ್ಚದೆ, ಬಾ ಅಂದಾಗೆಲ್ಲ ಕಕ್ಕುಲತೆಯಿಂದ ಬೊಗಸೆ ತುಂಬುವ ಬಂಗಾರದ ಹೂವದು. ಮಲ್ಲಿಗೆಯಂಥ ಸ್ನೇಹಜೀವಿ ಹೂವು ಇನ್ನೊಂದಿಲ್ಲ. ಬಿಟ್ಟೆನೆಂದರೂ ಬಿಡದ ಮಾಯೆ ಅದು. ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನುವಂಥ ಗಾದೆನು ಮಲ್ಲಿಗೆಯ ಪಾರಂಪರಿಕ ಪಾರಮ್ಯವನ್ನೇ ಎತ್ತಿ ಹಿಡಿದಿದೆ.

ಮಲ್ಲಿಗೆ ಸಂಪಿಗೆಯಂತಹ ಹೂಗಳು ಅತೀವವಾದಂತಹ ನಂಬಿಕೆ ಮತ್ತು ವಿಶ್ವಾಸದ ಸಂಕೇತ. ಅದೊಂದು ಸಮ್ಯಕೃತಿ, ಅದೊಂದು ರೀತಿ ಸದಾಚರಣೆ. ಯಾವುದೋ ಪ್ರಲೋಭನೆ ಆಸೆಗಳು ನಮ್ಮ ಸಹಜ ಸಂತೋಷವನ್ನ ಬಲವಂತವಾಗಿ ಕಸೀತಾ ಇದೆ. ಹಾಗಾಗದೆ ವಿವೇಕ ನಮ್ಮನ್ನ ಮುನ್ನಡೆಸಲಿ. ಮಲ್ಲಿಗೆಯ ಅಂದ, ಸಂಪಿಗೆಯ ಚಂದ ನಮ್ಮ ದಿನನಿತ್ಯದ ಹಾಡಾಗಲಿ ಪಾಡಾಗಲಿ. ಮಲ್ಲಿಗೆಯಂಥ ಸ್ವಚ್ಛ ಬದುಕು ನಮ್ಮೆಲ್ಲರಿಗೂ ಸಹ ಸಿಗಲಿ, ಅದರ ಒಲವು ನಮಗೆ ದಕ್ಕಲಿ ಅಂತ ಆಶಿಸ್ತ ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ಮಲ್ಲಿಗೆಯ ಒಲವಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಆರ್ಜಿ ರೂಪಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನಮಸ್ಕಾರ ಸ್ನೇಹಿತರೆ, ಸುಕೋ ಕಿಪಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. 9:17 ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳು ನಿಮಗೋಸ್ಕರ ಪ್ರಸಾರವಾಗ್ತಾನೆ ಇರುತ್ತೆ. ಮಿಸ್ ಮಾಡದೇ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಕುಮಾರ್ ಸಾನು ಅವರು ಧ್ವನಿಯಾಗಿರುವಂತಹ

ಅನುರಾಧ ಪಡ್ವಾಲ್ ಅವರ ದನಿಯಾಗಿರುವಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಈ ಸ್ನೇಹಿತರೆ, ಇದೀಗ 9:40 ಆಗ್ತಾ ಇದೆ. ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ prasarabharati.org ಆನ್ಲೈನ್ ಮೂಲಕ 5 ಅಕ್ಟೋಬರ್ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಸುಕೊಂಕಿಪಲ್ ಕಾರ್ಯಕ್ರಮ ಮುಂದುವರಿತಾ ಇದೆ. ಇದೀಗ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಲವ್ ಚಲನಚಿತ್ರದ ಈ ಒಂದು ಹಾಡು. ಚಿತ್ರ ಅವರು ಸಹ ಧ್ವನಿಗೂಡಿಸಿದ್ದಾರೆ ಈ ಹಾಡಿಗೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬೆಲ್ಲು. ನಾನು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ.

ಆಸ್ತ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಗುಲ್ಜಾರ್ ಅವರ ಸಾಹಿತ್ಯ ರಚನೆಯಲ್ಲಿ ಶಾರಂಗ್ ದೇವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. 9:51 ಆಗ್ತಾ ಇದೆ. ಸುಕೋಂಕಿ ಪಲ್ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಧರ್ಮಣ್ಣ ದನಿ ಅವರು ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಸುಕೋಂಕಿ ಪಲ್ ಕಾರ್ಯಕ್ರಮದಲ್ಲಿ ಹಿಂದಿ ಮೆಲೋಡಿ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಇನ್ನು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ನಾಗೇಂದ್ರ ತಾವರಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇಂದ, ನಮಸ್ಕಾರ ಸರ್, ಸುಕೋಂಕಿಪಲ್ ಕಾರ್ಯಕ್ರಮ ಹಿಂದಿ ಮಧುರವಾದಂತಹ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ನಿಜವಾಗ್ಲೂ ಸಹ ಮನಸ್ಸಿಗೆ ಮತ್ತಷ್ಟು ಹಾಡುಗಳನ್ನು ಕೇಳಬೇಕು ಅನ್ನುವಂತಹ ಖುಷಿಯನ್ನು ಕೊಡ್ತಾ ಇದ್ದಾವೆ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರಬಹುದು. ತಮಗೆ ಧನ್ಯವಾದಗಳು. ಹಿಂದಿ ಸೂಪರ್ ಹಿಟ್ಸ್ ಹಾಡುಗಳನ್ನು ಕೇಳ್ತಾ ಇದ್ದರೆ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ ವೆಂಕಟೇಶ್ ಅವರು ಸುಂಕದ ಕಟ್ಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಸುಕೋಂಕಿಪಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ 10:00 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಏಷ್ಯನ್ ಗೇಮ್ 2026 ಡೈಲಿ ಹೈಲೈಟ್ಸ್ ಕಾರ್ಯಕ್ರಮ ಮೂಡಿಬರಲಿದೆ. ಅದಾದ ನಂತರ 10:20 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತೀನಿ, ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:59:45. ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಏಷ್ಯನ್ ಗೇಮ್ 2026 ಡೈಲಿ ಹೈಲೈಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ನಮಸ್ಕಾರ ಸ್ನೇಹಿತರೆ, ಗಡಿಯಾರದ ಮುಳ್ಳು 10:20 ತೋರಿಸ್ತಾ ಇದೆ. ದಿನವಿಡೀ ಓಡಿದಂತಹ ಪಾದಗಳು, ದಣಿದ ಕಣ್ಣುಗಳು ಈಗ ನಿರಾಳವಾಗುವಂತಹ ಹೊತ್ತು. ಎಫ್ಎಂ ರೈನ್ಬೋ 101.3 ಇದು ನಿಮ್ಮದೇ ಆದ ಆಪ್ತ ತಾಣ ಕನಸಿನ ಲೋಕ. ನಾನು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ನಾವೆಲ್ಲ ದೊಡ್ಡವರಾದ್ಮೇಲೆ ಕಾಣುವಂತಹ ಕನಸುಗಳಿಗೂ, ಚಿಕ್ಕವರಿದ್ದಾಗ ಕಂಡಂತಹ ಕನಸುಗಳಿಗೂ ಎಷ್ಟೊಂದು ವ್ಯತ್ಯಾಸ ಅಲ್ವಾ? ಅವತ್ತು ಜೇಬಲ್ಲಿ ನಯಾ ಪೈಸ ಇರ್ತಿರಲಿಲ್ಲ, ಆದರೆ ಇಡೀ ಜಗತ್ತನ್ನ ಗೆಲ್ಲುವಂತಹ ಕನಸಿತ್ತು. ಕಾಗದದ ದೋಣಿ ಮಾಡಿ ನೀರಿನಲ್ಲಿ ತೇಲ್ಬಿಡ್ತಾ ಇದು ಸಮುದ್ರಕ್ಕೆ ಹೋಗುತ್ತೆ ಅಂತ ಕಾಯ್ತಿದ್ದಂತಹ ಆ ಮುಗ್ಧತೆ. ಹೌದು, ಇವತ್ತು ರಾತ್ರಿ ನಾವೆಲ್ಲರೂ ಆ ಹಳೆಯ ನೆನಪಿನ ಬುತ್ತಿಯನ್ನು ಬಿಚ್ಚೋಣ. ನಿಮ್ಮ ಬಾಲ್ಯದ ಪುಟಗಳನ್ನು ಮೆಲ್ಲಗೆ ತೆರೆದಿಡಿ. ಮೊದಲ ಹಾಡು ನಿಮ್ಮನ್ನು ಆ ಕಾಲಕ್ಕೆ ಕರೆದೊಯ್ಯುತ್ತೆ. ಇದೀಗ ಮುಡಿ ಬರ್ತಾ ಇದೆ ಸಿ ಕೆ ರಮಾ ಅವರ ಧ್ವನಿಯಾಗಿರುವಂತಹ ಈ ಒಂದು ಹಾಡು ನಿಮಗಾಗಿ, ಫ್ರಮ್ ಪ್ರಚಂಡ ಪುಟಾಣಿಗಳು. ವಿಜಯನಾರಸಿಂಹ ಅವರ ಸಾಹಿತ್ಯ ರಚನೆ ಇದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ ಮುಡಿ ಬರ್ತಾ ಇದೆ.

ಬೇಬಿ ರೇಖಾ ಅವರು ಧ್ವನಿಯಾಗಿದ್ದಂತಹ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಸ್ನೇಹಿತರೆ, ರೆಕ್ಕೆ ಇದ್ದರೆ ಸಾಕೆ. ಹೌದು, ಕನಸುಗಳಿಗೆ ರೆಕ್ಕೆ ಇದ್ದರೆ ಸಾಕ, ಅದನ್ನು ನನಸು ಮಾಡಿಕೊಳ್ಳುವಂತಹ ಅವಕಾಶಗಳನ್ನು ಸಹ ನಾವು ಪಡ್ಕೊಳ್ಬೇಕಾಗತ್ತೆ. ಬಾಲ್ಯದಲ್ಲಿ ನಮಗಿದ್ದಂತಹ ಕನಸುಗಳು ಯಾವ ರೀತಿಯಾಗಿ, ಅಪ್ಪ ಸಂಜೆ ತರುವಂತಹ 5 ಪೈಸೆಯ ಚಾಕ್ಲೇಟ್, ಮಳೆ ಬಂದರೆ ಸಾಕು ಶಾಲೆಗೆ ರಜೆ ಸಿಗಲಿ ಅನ್ನುವಂಥ ಪ್ರಾರ್ಥನೆ, ಆಕಾಶದಲ್ಲಿ ವಿಮಾನ ಹಾರಿದಾಗ ಮನೆಯಂಗಳದಿಂದ ಓಡಿ ಬಂದು ಕೈ ಬೀಸಿ ನಾನು ಒಂದಿನ ಪೈಲಟ್ ಆಗ್ತೀನಿ ಅಂತ ಕೂಗುವಂತಹದ್ದು. ಆ ಕನಸುಗಳಲ್ಲಿ ಯಾವುದೇ ಲಾಭ ನಷ್ಟದ ಲೆಕ್ಕಾಚಾರ ಇರಲಿಲ್ಲ, ಕೇವಲ ಒಂದು ನಗು ಇರ್ತಿತ್ತು. ಇವತ್ತು ನಾವೆಲ್ಲ ದೊಡ್ಡವರಾಗಿದ್ದೀವಿ, ಜವಾಬ್ದಾರಿಗಳು ಹೆಗಲೇರಿದ್ದಾವೆ, ಆದರೆ ಆ ಬಾಲ್ಯದ ಮುಗ್ಧ ಕನಸುಗಳನ್ನು ಇವತ್ತಿಗೂ ಸಹ ಜೀವಂತವಾಗಿ ಇಟ್ಕೊಂಡಿದ್ದೀವ? ಕಣ್ಣು ಮುಚ್ಚಿ ಒಮ್ಮೆ ನೆನಪು ಮಾಡಿಕೊಳ್ಳಿ. ಮುಂದಿನ ಹಾಡು ನಿಮ್ಮ ಬಾಲ್ಯದ ಗೆಳೆತನವನ್ನು ಜೊತೆಗೆ ಬಾಲ್ಯದ ಸವಿ ನೆನಪನ್ನು ತರೋದರಲ್ಲಿ ಯಾವುದೇ ರೀತಿಯಂತಹ ಸಂದೇಹ ಇಲ್ಲ ಅಂತಲೇ ಹೇಳಬಹುದು. ಎಸ್, ಇದೀಗ ಮೂಡಿ ಬರ್ತಾ ಇದೆ ಅಂಜಲಿ ಎಲ್ಲರವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ, ಮಕ್ಕಳ ಭಾಗ್ಯ ಚಲನಚಿತ್ರದ ಹಾಡು. ಗೀತಪ್ರಿಯ ಅವರ ಸಾಹಿತ್ಯ ರಚನೆಯಲ್ಲಿ, ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬರ್ತಾ ಇದೆ.

ಮಾಸ್ಟರ್ ಲೋಹಿತ್ ಅವರು ಧ್ವನಿಯಾದಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಫ್ರಮ್ ಭಾಗ್ಯವಂತ ಶಿವದೇಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ಸಂದೇಶವನ್ನು ಕಳಿಸಿದ್ದಾರೆ ಆನಂದ್ ಕುಲಕರ್ಣಿ ಸುಲೇಪೇಟಿಂದ. ಸರ್, ನಾವು ಹಳೆ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕ್ತಾ ಹೋದರೆ ಬಹಳಷ್ಟು ಘಟನೆಗಳು ನೆನಪಿಗೆ ಬರ್ತವೆ. ಮಳೆಯಲ್ಲಿ ಹಡಗನ್ನು ಮಾಡಿಬಿಟ್ಟಂತಹದ್ದು, ಪತಂಗದ ಆಟ, ಗೋಲಿ ಆಟ, ಬುಗುರಿ ಆಟ, ಹೀಗೆ ಇವೆಲ್ಲವೂ ಸಹ ನಮಗೆ ಜ್ಞಾಪಕ ಬರುತ್ತೆ ಅಂತ. ಇನ್ನು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇಂಥ ಸಂದೇಶವನ್ನು ಕಳಿಸಿ, ಕನಸಿನ ಲೋಕದ ಹಾಡುಗಳು ತುಂಬ ಖುಷಿ ಕೊಡ್ತಾ ಇದ್ದಾವೆ. ಚಿನ್ನಾರಿ ಮುಂತಾದ ಚಿತ್ರದ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ಅದ್ಭುತ ಸಾಹಿತ್ಯದ ರೆಕ್ಕೆ ಇದ್ದರೆ ಸಾಕೆ ಹಾಡು ಕೇಳಿ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ತಮ್ಮ ಪ್ರೀತಿಯ ಸಂದೇಶಕ್ಕೆ ನಮ್ಮ ಕಡೆಯಿಂದನೂ ಸಹ ಧನ್ಯವಾದಗಳು. ಬೆಳೀತಾ ಬೆಳೀತಾ ನಾವು ವಾಸ್ತವದ ಜಗತ್ತಿಗೆ ಹೊಂದಿಕೊಡೋಕೆ ಶುರು ಮಾಡಿಬಿಡ್ತೀವಿ. ಬಾಲ್ಯದ ಆ ಮುಗ್ಧ ಕನಸುಗಳು ಎಷ್ಟೋ ಬಾರಿ ಕಪಾಟಿನ ಯಾವುದೋ ಒಂದು ಮೂಲೆಯಲ್ಲಿ ಧೂಳು ಹಿಡಿದು ಕೂತು ಬಿಟ್ಟಿರ್ತವೆ. ಆದರೆ ಈ ರಾತ್ರಿಯ ಈ ನೀರವ ಮೌನದಲ್ಲಿ ಆ ಹಳೆಯ ನೆನಪುಗಳು ನಮ್ಮ ಕಣ್ಣಂಚಲ್ಲಿ ಮಂದಹಾಸವನ್ನು ಮೂಡಿಸ್ತವೆ. ಇವತ್ತು ಮಲಗೋಕ್ಕಿಂತ ಮುಂಚೆ ಆ ಬಾಲ್ಯದ ನೀವು ಹೇಗಿದ್ದಿರಿ ಅಂತ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ. ಆ ಮಗುವಿಗೆ, ಅಂದರೆ ಆ ನೀವು ಇದ್ರಲ್ಲ, ಆ ಮಗುವಿಗೆ ಇವತ್ತಿನ ನಿಮ್ಮನ್ನು ನೋಡಿ ಹೆಮ್ಮೆ ಆಗ್ತಾ ಇದೆಯಾ? ಆ ಮುಗ್ಧ ನಗು ನಿಮ್ಮಲ್ಲಿ ಇವತ್ತಿಗೂ ಸಹ ಉಳಿದಿದೆಯಾ? ಕನಸುಗಳು ಯಾವತ್ತೂ ಸಾಯಬಾರದು, ಮುಗ್ಧತೆ ಎಂದಿಗೂ ಮರೆಯಾಗಬಾರದು ಅಂತ ಹೇಳ್ತಾ ಇದೀಗ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು ಮಂಕುತಿಮ್ಮ ಚಲನಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಚಿ ಉದಿಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಹತ್ತು ಗಂಟೆ 49 ನಿಮಿಷ ಆಗ್ತಾ ಇದೆ ಸ್ನೇಹಿತರೆ. ಕನಸಿನ ಲೋಕದ ಕದವನ್ನು ತಟ್ತಾ ಇದ್ದೀವಿ ನಾವು. ಹೌದು, ಇವತ್ತು ಬಾಲ್ಯದ ನೆನಪುಗಳು, ಬಾಲ್ಯದ ಒಂದು ಕನಸುಗಳು ಯಾವ ರೀತಿಯಾಗಿತ್ತು, ಬಾಲ್ಯದ ಕನಸುಗಳ ಮುಗ್ಧತೆ, ಅದೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ ಕನಸಿನ ಲೋಕದಲ್ಲಿ. ಸರ್, ಬಾಲ್ಯದ ನೆನಪು ಖಂಡಿತವಾಗ್ಲೂ ಸಹ ಮತ್ತಷ್ಟು ಹತ್ರ ಹತ್ರ ಆಗುತ್ತೆ. ಆ ಬಾಲ್ಯ ಬೇಕನ್ನಿಸುತ್ತೆ, ಆದರೆ ಏನು ಮಾಡೋದು, ತಿರುಗಿ ಹೋದಂತಹ ಕಾಲ ಮತ್ತೆ ಬರೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ ಅಂತ ಯಶೋಧ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಮತ್ತೆ ಬರೋದಕ್ಕಾಗ೿ದಿಲ್ಲ, ಮಾತ್ರ ಆ ಎಲ್ಲ ನೆನಪುಗಳನ್ನು ಸಹ ನಾವು ಖಂಡಿತವಾಗ್ಲೂ ನೆನಪು ಮಾಡಿಕೊಳ್ಬಹುದು. ಇಂಥ ಹಾಡುಗಳನ್ನು ಕೇಳ್ತಾ ಇದ್ದರೆ ನಾನು ಈಗಲೇ ಮಲಗ್ಬಿಡ್ತೀನಿ, ಲಾಲಿ ಹಾಡು ಅಲಿಸ್ತಾ ಅಂತ ಹೇಳ್ತಾ ಇದ್ದಾರೆ ಆನಂದಿ ಅವರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ನು ಮತ್ತಿನ್ಯಾರು, ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೋಗಳದ ಹಾಡುಗಳು ಮತ್ತಷ್ಟು ನಮಗೆ ಲಾಲಿ ಹಾಡು ಆಗ್ತಾ ಇದೆ, ಲಾಲಿ ಹಾಡನ್ನು ಆಲಿಸ್ತಾ ನಾವು ಸಹ ಮಲಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನು ಕಳಿಸಿರುವಂತಹವರು ಡಾಕ್ಟರ್ MD ಕೃಷ್ಣ, ಶ್ರೀರಾಮ್ಪುರ ಮೈಸೂರಿನಿಂದ. ಎಲ್ಲ ಮಕ್ಕಳ ಕುರಿತಾಗಿದೆ, ಅದ್ಭುತವಾಗಿತ್ತು, ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂದೇಶವನ್ನು ಕಳಿಸಿದಂತಹ ತಮಗೆ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇರುವಂಥದ್ದು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ರಾಮ ಲಕ್ಷ್ಮಣ ಚಲನಚಿತ್ರದ ಹಾಡು, ಹೇಳಿದ್ದು ಸುಳ್ಳಾಗಬಹುದು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಸ್ನೇಹಿತರೆ, ಸೂರ್ಯವಂಶ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ. ವಿಷ್ಣುವರ್ಧನ್ ಮತ್ತು ಬೇಬಿ ರತೀಶಾ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಸುಂದರವಾದಂತಹ ಗೀತೆಯನ್ನು ಕೇಳ್ತಾ ಇದ್ರಿ. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಮಧುರವಾದಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ನನ್ನ ಎಳೆ ಕಂದಮ್ಮನ ಕೂಡ ಹಾಡನ್ನು ಕೇಳ್ತಾ ಮಲಗಿದೆ, ಕಾರ್ಯಕ್ರಮ ತುಂಬ ಮೂಡಿ ಬರ್ತಾ ಇದೆ ಅಂತ ಶ್ರುತಿ ಅವರ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತಮಗೆ ಇನ್ನು ಸೂಪರ್ ಸಾಂಗ್ಸ್ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಲಾಲಿ ಹಾಡು ಅದ್ಭುತವಾಗಿತ್ತು. ಇಂತಹ ಮಧುರವಾದಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರುವಂತಹ ನಿಲಯಕ್ಕೆ ಧನ್ಯವಾದಗಳು ಅಂತ ಫಣೀಂದ್ರ ವಿನೋಬಾನಗರ ಶಿವಮೊಗ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕನಸಿನ ಲೋಕದ ಹಾಡುಗಳು ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಪ್ರೀತಿಯಿಂದ ಜೋಗುಳ ಹಾಡಿ ಮಲಗಿಸುವಂತೆ ಎಂದಿಗೂ ಸಹ ಮರೆಯಲಾಗದಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಎ ಹರಿಹರನ್ ವಿಜ್ಞಾನನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಕಾರ್ಯಕ್ರಮ ಸೂಪರ್ ಆಗಿತ್ತು. ತಡವಾಗಿ ಟ್ಯೂನ್ ಮಾಡಿಕೊಂಡು ಮಧುರವಾದಂತಹ ಮಕ್ಕಳ ಬಗೆಗಿನ ಹಾಡುಗಳನ್ನು ಮಿಸ್ ಮಾಡಿಕೊಂಡೇ ಆದರೂ ಕೊನೆ ಹಾಡುಗಳನ್ನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಂತ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನುಷಾ ಅವರು ಹೇಳ್ತಾ ಇದ್ದಾರೆ, ಹಾಲು ಒಂದಿನ ಬರುತ್ತೆ, ಮೊಸರು ಎರಡು ದಿನ ಬರುತ್ತೆ, ಬೆಣ್ಣೆ ಮೂರು ದಿನ ಬರುತ್ತೆ, ತುಪ್ಪ ದೀರ್ಘಕಾಲ ಇರುತ್ತದೆ. ಹೀಗೆ ಗೀತೆಗಳು ಸಹ, ಇಂತಹ ಗೀತೆಗಳು ಸಹ ದೀರ್ಘಕಾಲ ನಮ್ಮ ನೆನಪಿನ ಸ್ಮೃತಿ ಪಟಲದಲ್ಲಿ ಇರುತ್ತೆ ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಲೂ ನಿಮ್ಮ ಮಾತು ಸತ್ಯ. ಇಂಥ ಹಾಡುಗಳನ್ನು ಯಾವತ್ತೂ ಯಾರು ಮರೆಯೋದಕ್ಕೆ ಸಾಧ್ಯ ಅಲ್ವಾ? ಸ್ನೇಹಿತರೆ, ಸಮಯ 11:05 ಸಮೀಪ ಬರ್ತಾ ಇದೆ. ಕನಸಿನ ಲೋಕದ ಇವತ್ತಿನ ಈ ಪಯಣ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಬಾಲ್ಯದ ಮುಗ್ಧ ಕನಸುಗಳು, ಹಳೆಯ ನೆನಪಿನ ಬುತ್ತಿಯನ್ನು ಬಿಚ್ಚಿ ನೋಡಿದಂತಹ ಈ ಒಂದು ಸಮಯ ನಿಮ್ಮ ಮನಸ್ಸಿಗೆ ಕೊಂಚವಾದರೂ ಸಹ ನೆಮ್ಮದಿ ತಂದಿದೆ ಅಂತ ಭಾವಿಸ್ತೀನಿ. ದಿನದ ಆಯಾಸ, ನಾಳಿನ ಚಿಂತೆ ಎಲ್ಲವನ್ನು ಸಹ ಕೊಂಚ ಪಕ್ಕಕ್ಕಿಟ್ಟು ಆ ಪುಟ್ಟ ಮಗುವಿನಂತೆ ನಿರಾಳವಾಗಿ ನಿದ್ರೆಗೆ ಜಾರಿ ಕಣ್ಣುಗಳಲ್ಲಿ ನಾಳಿನ ಹೊಸ ಕನಸುಗಳು ನಳನಳಿಸಲಿ. ಸ್ನೇಹಿತರೆ, ಎಲ್ಲರಿಗೂ ಸಹ ಸುಖ ನಿದ್ರೆ ಆವರಿಸಲಿ. ಶುಭರಾತ್ರಿ. ನಿಮ್ಮ ಕನಸುಗಳು ನನಸಾಗಲಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. ಬೆಳಗ್ಗೆ 6:10 ಮೂಡಿ ಬರಲಿದೆ ನಾದಾರ್ಚನೆ. 6:50 ಮೂಡಿ ಬರಲಿದೆ ಕನ್ನಡ ರತ್ನಭಂಡಾರ. 7:15 ಭಾವಸ್ಪಂದನ. 8:30 ಮೂಡಿ ಬರಲಿದೆ ಹಲೋ ಕರ್ನಾಟಕ. 8:45 ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 8:47 ಹಲೋ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ. 9:00 ಮೂಡಿ ಬರಲಿದೆ ಸಖತ್ ಸಾಂಗ್ಸ್. 9:30 ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:35 ಸಖತ್ ಸಾಂಗ್ಸ್ ಕಾರ್ಯಕ್ರಮ ಮುಂದುವರಿಯಲಿದೆ. 10:00 ಮೂಡಿ ಬರಲಿದೆ ಸಿನಿ ಚಿಟ್ಟೆ. 10:30 ಏಷ್ಯನ್ ಗೇಮ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 12:05 ರೈನ್ಬೋ ರಿವರ್ಸ್. 12:30 ಏಷ್ಯನ್ ಗೇಮ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12:35 ರೈನ್ಬೋ ರಿವರ್ಸ್ ಕಾರ್ಯಕ್ರಮ ಮುಂದುವರಿಯಲಿದೆ. 1:00 ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಮೂಡಿಬರಲಿದೆ. 1:20 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 1:30 ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 1:35 ಲಂಚ್ ಬಾಕ್ಸ್ ಕಾರ್ಯಕ್ರಮ ಮೂಡಿಬರಲಿದೆ. 2:30 ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 2:35 ಕನ್ನಡ ಚಲನಚಿತ್ರ ಗೀತೆಗಳು. 3:00 ಹೊಂಬಿಸಿಲು ಗೇಮ್ ಶೋ. 3:30 ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 4:00 ಮೂಡಿ ಬರಲಿದೆ ಗುಲ್ಮೊಹರ್. 4:30 ಮೂಡಿ ಬರಲಿದೆ ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 5:00 ನಾನ್ಸ್ಟಾಪ್ ಸಂಜೆ. 6:00 ಮೂಡಿ ಬರಲಿದೆ ಪ್ರಾಯೋಜಿತ ಕಾರ್ಯಕ್ರಮ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್ ವತಿಯಿಂದ. 6:10 ಮೂಡಿ ಬರಲಿದೆ ಕನ್ನಡ ರತ್ನಭಂಡಾರ. 6:30 ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 6:50 ಮೂಡಿ ಬರಲಿದೆ ಸನ್ಸೆಟ್ ಸುರಭಿ. 7:00 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಹೈನುಗಾರಿಕೆಯ ಹೈನು ತಳಿಗಳ ಮಹತ್ವ ಕುರಿತು ಹೈನುಗಾರಿಕಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:30 ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 7:45 ಒಲವಿನ ಆಲಾಪ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಸುಕೋನ್ ಕಿಪಲ್ ಕಾರ್ಯಕ್ರಮ. 10:00 ಏಷ್ಯನ್ ಗೇಮ್ಸ್ 2026 ಡೈಲಿ ಹೈಲೈಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:20 11:05 ಮೂಡಿಬರಲಿದೆ ಕನಸಿನ ಲೋಕ. ಸ್ನೇಹಿತರೆ, ಇದುವರೆಗೂ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ. 11:13 ಆಗ್ತಾ ಇದೆ. ಇದುವರೆಗೂ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.